ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಇಂದು ಶುಕ್ರವಾರ, ರಾಷ್ಟ್ರೀಯ ಪಂಚಾಂಗ ಶಾಲೆ ವಾಹನಶಕೆ 1948 ಆಷಾಢ ಮಾಸದ 5ನೇ ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 26ನೇ ತಾರೀಕು. ಈಗ ಸಮಯ 5:58.45. ನಿಲಯದ ಬೆಳಗಿನ ಪ್ರಸಾರ ಕಾರ್ಯ ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಶುಭೋದಯ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಈಗ ಆರ್ಎಂ ಗೋಗೇರಿ ಅವರಿಂದ ಚಿಂತನ.
2: ತ್ಯಾಗ ಮತ್ತು ಬಲಿದಾನದ ಕಥೆಯನ್ನು ಮೊಹರಂ ಆಚರಣೆ ಹೇಳುತ್ತದೆ. ಧರ್ಮದ ಪರವಾಗಿ ಕೊನೆಯವರೆಗೂ ಹೋರಾಡಿದ ಧೀರರ ಕಥೆಯನ್ನ ಮೊಹರಂ ಬಣ್ಣಿಸುತ್ತದೆ. 10 ದಿನಗಳವರೆಗೆ ನಡೆಯುವ ಮೊಹರಂ ಆಚರಣೆಗೆ ಚಾರಿತ್ರಿಕ ಮತ್ತು ಧಾರ್ಮಿಕ ಹಿನ್ನೆಲೆಯೂ ಇದೆ. ಇಸ್ಲಾಂ ಧರ್ಮದ ಸಂಸ್ಥಾಪಕರು ಮೊಹಮ್ಮದ್ ಪೈಗಂಬರ್. ಇವರ ಕೊನೆಯ ಪುತ್ರಿ ಹೆಸರು ಬಿಬಿ ಫಾತಿಮಾ. ಇವರ ಪತಿ ಹಜರತ್ ಅಲಿ ಅವರು 4ನೇ ಖಲೀಫರಾಗಿದ್ದರು. ಇವರ ಮಕ್ಕಳೇ ಇಮಾಮ್ ಹಸನ್, ಇಮಾಮ್ ಹುಸೇನ್. ಹಜರತ್ ಅಲಿ ಅವರ ತರುವಾಯ ಇಮಾಮ್ ಹುಸೇನರು ಖಲೀಫ್ ಸ್ಥಾನಕ್ಕೆ ಬರಬೇಕಿತ್ತು. ಆದರೆ ಆಗ ಅಲ್ಲಿಯ ಸರ್ದಾರನಾಗಿದ್ದ ಯಜೀದ್ ಎಂಬ ದುಷ್ಟ ತಾನೇ ಖಲೀಫ ಎಂದು ಘೋಷಿಸಿಕೊಂಡನು. ಸರ್ವ ದುರ್ಗುಣಗಳ ಸಂಪನ್ನನಾಗಿದ್ದ ಯಜೀದ್ ಇಸ್ಲಾಂ ತತ್ವ ಸಿದ್ಧಾಂತಗಳನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸುತ್ತಿದ್ದ. ಇದನ್ನು ವಿರೋಧಿಸಿದ ಹಸನ್ ಹುಸೇನರನ್ನ ಊರು ಬಿಟ್ಟು ಓಡಿಸಿದ ಹಾಗೂ ಅವರ ಮೇಲೆ ಯುದ್ಧ ಸಾರಿದ. ಹುಸೇನರು ತನ್ನ 72 ಅನುಯಾಯಿಗಳೊಂದಿಗೆ ಕರ್ಬಲಾದತ್ತ ಪ್ರಯಾಣ ಬೆಳೆಸಿ ಮೊಹರಮ್ಮದ ಮೊದಲ ದಿನ ತಲುಪುತ್ತಾರೆ. ಅಲ್ಲಿಗೂ ಯಜೀದಿನ ಸೈನಿಕರು ಆಕ್ರಮಣ ಮಾಡಿ ಯುದ್ಧ ಹೂಡುತ್ತಾರೆ. ಅದರಲ್ಲಿ ಯಜೀದಿನ ಸೈನಿಕರಿಗೆ ನಷ್ಟ ಉಂಟಾಗುತ್ತದೆ. ಆಗ ಅವರು ಮೋಸದ ಯುದ್ಧ ಆರಂಭಿಸಿ ಕದನ ವಿರಾಮದಲ್ಲಿ ನಮಾಜ್ ಮಾಡುತ್ತಾ ಇದ್ದಾಗ ಇಮಾಮ್ ಹುಸೇನರನ್ನ ಹತ್ಯೆ ಮಾಡುತ್ತಾರೆ. ಮೊಹರಂ ತಿಂಗಳ 10ನೇ ದಿನ ಹುಸೇನರು ಹುತಾತ್ಮರಾಗಿರುತ್ತಾರೆ. ಹಸೇನ್ ಹುಸೇನರ ದುರಂತ ಸಾವಿನ ಸಂತಾಪ ಸೂಚಿಸುವ ಈ ಹಬ್ಬದಲ್ಲಿ ಹಸ್ತ ಸಂಕೇತಗಳನ್ನು ಪಂಜಗಳನ್ನು ಬಳಸುತ್ತಾರೆ. ಕರ್ಬಲಾ ಕಾಳಗದ ಚಿತ್ರಣಗಳನ್ನು ನಮ್ಮ ಜನಪದ ಕವಿಗಳು ಕರ್ಬಲಾ ಪದ್ಯಗಳಲ್ಲಿ, ಅಲಾವಿ ಪದ್ಯಗಳಲ್ಲಿ ಬಿಂಬಿಸಿದ್ದಾರೆ. ಶೋಕ ಕಾವ್ಯವಾದ ಈ ಪದ್ಯಗಳು ಕೇಳುವವರ ಕಣ್ಣಲ್ಲಿ ನೀರು ಬರಿಸುತ್ತವೆ, ಹೃದಯ ಭಾರವಾಗಿಸುತ್ತವೆ. ಧರ್ಮ ಅಧರ್ಮಗಳ ಯುದ್ಧದಲ್ಲಿ ಅಧರ್ಮಕ್ಕೆ ಜಯವಾದರೂ ಧರ್ಮದ ಪರ ಹೋರಾಡಿದ ಹಸೇನ್ ಹುಸೇನರ ನೆನಪು ಅಮರ. ಧರ್ಮಕ್ಕೆ ಸತ್ತವರು ಸಿಗುತ್ತಾರ ಕೋಟಿಗೊಬ್ಬ ಜನರ, ಧರ್ಮಕ್ಕೆ ಸತ್ತವರು ಸಿಗುತ್ತಾರ ಕೋಟಿಗೊಬ್ಬ ಜನರ, ದೊರಿತಾರ ಹುಸೇನ್ ಸಾಹೇಬರ ಎನ್ನುವ ಅಲಾವಿ ಪದ್ಯ ಪ್ರಸಿದ್ಧವಾಗಿದೆ. ತಮ್ಮ ಹಿರಿಯರ ತ್ಯಾಗ ಹೋರಾಟವನ್ನು ನೆನೆಯುವ ಉದ್ದೇಶದಿಂದ ಈ ಆಚರಣೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಲಾಗುತ್ತದೆ. ಈ ಮೊಹರಂ ಆಚರಣೆ ಹಿಂದೂ ಮುಸ್ಲಿಂ ಭೇದವಿಲ್ಲದೆ ಎಲ್ಲರೂ ಆಚರಿಸುತ್ತಾರೆ. ಸರ್ವರು ಕೂಡಿ ಗುದ್ದಲಿ ಹಾಕುತ್ತಾರೆ, ಅಲಾಯಿ ಕುಣಿ ತೊಡುತ್ತಾರೆ. ಗುದ್ದಲಿ ಹಾಕುವ ಸಂಪ್ರದಾಯ ಕರ್ಬಲಾದಲ್ಲಿ ಧರ್ಮಯುದ್ಧಕ್ಕೆ ಆಹ್ವಾನವಿತ್ತುದರ ಸಂಕೇತವಾಗಿದೆ. ಹಲವಾರು ಜನ ಫಕೀರರಾಗುತ್ತಾರೆ. ಮುಸ್ಲಿಮರೊಂದಿಗೆ ಹಿಂದೂಗಳೂ ಫಕೀರರಾಗಿರುತ್ತಾರೆ. ಹರಕೆ ಹೊತ್ತ ಜನರು ಹುಲಿ ವೇಷ ಧರಿಸುತ್ತಾರೆ. ಕೆಲವರು ನೇಮಕ್ಕಾಗಿ ಕೈಗೆ ಮಾತ್ರ ಹುಲಿ ಬಣ್ಣ ಹಾಕಿಸಿಕೊಳ್ಳುತ್ತಾರೆ. ಈ ಸಡಗರವನ್ನು ನೋಡುವುದೇ ಒಂದು ಭಾಗ್ಯ. ಮುಳ್ತಾ ಹೆಜ್ಜೆ ಕುಣಿತ, ಮಟಕಿ ಹೆಜ್ಜೆ ಕುಣಿತ, ಮರಗಾಲು ಕುಣಿತ ಮುಂತಾದ ಪ್ರಕಾರಗಳಲ್ಲಿ ಕುಣಿಯುತ್ತಾರೆ. ಇವುಗಳಿಗೆ ಅಲಾಯಿ ಹೆಜ್ಜೆ ಕುಣಿತ ಎನ್ನುತ್ತಾರೆ. 9ನೇ ದಿನ ಕತಲ್ ರಾತ್ರಿಯ ದಿನ. ಬಹಳಷ್ಟು ಜನ ಫಕೀರರಾಗಲು ಇಷ್ಟಪಡುತ್ತಾರೆ. ಹೊಸ ಮಣ್ಣಿನ ಕೊಡಗಳಲ್ಲಿ ಬೆಲ್ಲದ ಶರಬತ್ ಹಾಗೂ ಖಿಚಡಿ ತಂದು ಮಸೀದಿಗಳಲ್ಲಿ ಇಟ್ಟ ಪಂಜಗಳಿಗೆ ಫಾತೇಹ ಅಂದರೆ ಪೂಜೆ ಸಲ್ಲಿಸುತ್ತಾರೆ. 10ನೇ ದಿನ ದೇವರುಗಳು ಹೊಳಗೆ ಹೋಗುವ ಸಡಗರ. ಪಂಜಾ ದೇವರುಗಳನ್ನು ಹೊತ್ತ ಎಲ್ಲ ಧರ್ಮೀಯರು ಮುಂಡಾಸು ಸುತ್ತಿಕೊಂಡಿರುತ್ತಾರೆ. ಊರಲ್ಲಿ ಸವಾರಿ ಹೊರಟ ದೇವರುಗಳಿಗೆ ಓಣಿಯ ಹೆಣ್ಣು ಮಕ್ಕಳು ತುಂಬಿದ ಕೊಡಗಳಿಂದ ದೇವರ ಕಾಲಿಗೆ ನೀರು ಹಾಕಿ ಊದುಬತ್ತಿ ಹಚ್ಚಿ ನಮಿಸುತ್ತಾರೆ. ಮೊಹರಂ ದೇವರುಗಳ ಸವಾರಿ ಎಲ್ಲ ದೇವತೆಗಳ ಗುಡಿಗಳಿಗೆ ಭೇಟಿ ನೀಡುವುದೇ ಭಾವೈಕ್ಯತೆಗೆ ಹಿಡಿದ ಕನ್ನಡಿ. ನಂತರ ಎಲ್ಲ ಜನರು ಗುಂಪು ಗುಂಪಾಗಿ ಮಸೀದಿಯ ಹತ್ತಿರದ ಅಲಾಯಿ ಕುಣಿಯಲ್ಲಿ ಹಾಕಿದ ಧಗಧಗಿಸುವ ಬೆಂಕಿಯಲ್ಲಿ ದೇವರನ್ನು ಹಿಡಿದ ಹರಕೆ ಹೊತ್ತ ಜನ ಬರಿಗಾಲಲ್ಲಿ ಅತ್ತಿಂದ ಇತ್ತ, ಇತ್ತಿಂದ ಅತ್ತ ಓಡಾಡುತ್ತಾರೆ. ಹೀಗೆ ಭಕ್ತಿಯ ಜೊತೆ ಜೊತೆಗೆ ಊರಿನ ಸಮಸ್ಯೆಗಳ ಪರಿಹಾರ, ಜನರ ಸಂಬಂಧಗಳ ಬೆಸೆಯುವಿಕೆ, ಭಾವೈಕ್ಯತೆಯ ಸಾಕಾರವಾಗಿ ರೂಪುಗೊಂಡಿದೆ ಈ ಮೊಹರಂ ಆಚರಣೆ.
0: ಇದುವರೆಗೆ ಆರ್ಎಂ

0: ಗುಗೇರಿ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಇದೀಗ ರೈತರಿಗೆ ಸಲಹೆಗಳು.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
3: ರೈತ ಬಂಧುವರೆ ನಮಸ್ಕಾರ. ಅಂತರ ಬೇಸಾಯ ಹಾಗೂ ಕಳೆ ನಿರ್ವಹಣೆ, ಬಿತ್ತನೆ ಮಾಡಿದ 15, 30 ಮತ್ತು 40 ದಿವಸಗಳ ನಂತರ ಎಡೆಕುಂಟೆ ಹಾಯಿಸಿ ಕಳೆ ನಿಯಂತ್ರಣ ಮಾಡಿ. ಸಾಧ್ಯವಾದಲ್ಲಿ ಒಂದು ಸಲ ಕೈಗೊಳ್ಳಬೇಕು. ರೈಸೋಬಿಯಂ ಗೊಬ್ಬರ ಬಳಸುವ ವಿಧಾನ ಹೇಗಪ್ಪ ಅಂದರೆ, ರೈಸೋಬಿಯಂ ಗೊಬ್ಬರವನ್ನು ದ್ವಿದಳ ಧಾನ್ಯ ಬೀಜಗಳಿಗೆ ಬಿತ್ತುವ ಮುಂಚೆ ಲೇಪಿಸಬೇಕು. ಬೀಜೋಪಚಾರಕ್ಕೆ ಮುಂಚೆ ಮೊದಲಿಗೆ ಅಂಟು ದ್ರಾವಣ ತಯಾರಿಸಬೇಕು. ಸರಳ ಮತ್ತು ಕಡಿಮೆ ವೆಚ್ಚದಲ್ಲಿ ಅಂಟು ದ್ರಾವಣವೆಂದರೆ ಬೆಲ್ಲದ ಪಾಕ. 1/4 ಕೆಜಿ ಬೆಲ್ಲ 1 ಲೀಟರ್ ನೀರಿನಲ್ಲಿ ಕರಗಿಸಿ 15 ನಿಮಿಷಗಳ ಕಾಲ ಕುದಿಸಿ ಆರಿಸಿ ಬೆಲ್ಲದ ಪಾಕ ತಯಾರಿಸಬೇಕು. ಅವಶ್ಯವಿದ್ದಷ್ಟು ಅಂಟು ದ್ರಾವಣವನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ತೆಗೆದುಕೊಂಡು ಒಂದು ಪಾಕೆಟ್ನಲ್ಲಿರುವ 200 ಗ್ರಾಂ ಜೈವಿಕ ಗೊಬ್ಬರವನ್ನು ಹಾಕಿ ಕಲಿಸಬೇಕು. ಬಿತ್ತನೆ ಬೀಜಕ್ಕೆ ರೈಜೋಬಿಯಂ ಮಿಶ್ರಿತ ದ್ರಾವಣವನ್ನು ಸುರಿದು ಪ್ರತಿ ಬೀಜಕ್ಕೂ ಹರಡುವಂತೆ ಕಲಿಸಬೇಕು. ಈ ರೀತಿ ಸಂಸ್ಕರಿಸಿದ ಬೀಜವನ್ನು ಬಟ್ಟೆ ಅಥವಾ ಗೋಣೆ ಚೀಲದ ಮೇಲೆ ಹರಡಿ ನೆರಳಿನಲ್ಲಿ ಒಣಗಿಸಬೇಕು. ಬೀಜ ಒಣಗಿದ ನಂತರ ಕೂಡಲೇ ಬಿತ್ತನೆ ಮಾಡಬೇಕು. ಇನ್ನು ಜೋಳ, ಜೂನ್ ತಿಂಗಳು ಜೋಳದ ಬಿತ್ತನೆಗೆ ಸಕಾಲವಾಗಿದ್ದು 3ನೇ ವಾರದೊಳಗೆ ಬಿತ್ತೋದ್ರಿಂದ ಬೆಳೆಯನ್ನು ಸುಳಿನೊಣದ ಬಾಧೆಯಿಂದ ತಪ್ಪಿಸಬಹುದು. ಮುಖ್ಯವಾದ ಸಂಕರಣ ತಳಿಯಾದ CSH 14 ಖುಷ್ಕಿ ಬಿತ್ತನೆಗೆ ಮತ್ತು CSH 16 ಹಾಗೂ CSH 30 ತಳಿಗಳನ್ನು ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಖುಷ್ಕಿ ಮತ್ತು ನೀರಾವರಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಸುಧಾರಿತ ತಳಿಗಳಾದ DSV 6 ಮತ್ತು CSV 15 ಇವುಗಳನ್ನು ಕಾಳಿಗಾಗಿ ಮತ್ತು SSV 74 ತಳಿಯನ್ನು ರಸಭರಿತ ಹಸಿರು ಮೇವಿಗಾಗಿ ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಖುಷ್ಕಿಯಲ್ಲಿ ಶಿಫಾರಸು ಮಾಡಲಾಗಿದೆ. DSV 3 ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಖುಷ್ಕಿಯಲ್ಲಿ ಶಿಫಾರಸು ಸಹ ಮಾಡಲಾಗಿದೆ. ಪ್ರತಿ ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ಅಜೋಸ್ಪಿರಿಲಮ್ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಶಿಫಾರಸಿದ ಸಾರಜನಕದ ಪ್ರಮಾಣದಲ್ಲಿ 25% ಉಳಿತಾಯ ಮಾಡಬಹುದು. ಬೀಜವನ್ನು 45 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 15 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಬೀಜವನ್ನು 2.5 ಸೆಂಟಿಮೀಟರ್ ಆಳದಲ್ಲಿ ಬಿತ್ತನೆ ಮಾಡಬೇಕು. ಜೋಡು ಸಾಲು ಪದ್ಧತಿಯಲ್ಲಿ ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ಹಾಗೂ ಜೋಡು ಸಾಲಿನಿಂದ 60 ಸೆಂಟಿಮೀಟರ್ ಅಂತರದಲ್ಲಿ ಬೆಳೆದು ಅಧಿಕ ಇಳುವರಿ ಪಡೆಯಬಹುದು. ಇನ್ನು ಕಳೆ ಹತೋಟಿ, ಬೀಜ ಬಿತ್ತಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 0.4 ಕಿಲೋಗ್ರಾಂ ಅಟ್ರಾಜಿನ್ 50 WP ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ಸಿಂಪರಣೆಯ ಸಮಯದಲ್ಲಿ ಮಣ್ಣು ಹುಡಿಯಾಗಿದ್ದು ಸಾಕಷ್ಟು ತೇವ ಹೊಂದಿರಬೇಕು. ಅಟ್ರಾಜಿನ್ ಪ್ರಮಾಣ ಶಿಫಾರಸಿನ ಪ್ರಮಾಣಕ್ಕಿಂತ ಹೆಚ್ಚಾದಲ್ಲಿ ಜೋಳದ ಮೊಳಕೆ ಪ್ರಮಾಣ ಮತ್ತು ಬೆಳೆ ಕುಂಠಿತವಾಗ್ತದೆ. ಉದ್ದು ಉತ್ತರ ಕರ್ನಾಟಕದ ಮುಖ್ಯವಾದ ದ್ವಿದಳ ಧಾನ್ಯದ ಬೆಳೆಯಾಗಿದ್ದು ಇದನ್ನು ಬೀದರ್, ಕಲಬುರಗಿ, ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಬೆಳೆಯಲಾಗ್ತದೆ. ಉದ್ದು ಬಿತ್ತನೆಯ ಪ್ರಕ್ರಿಯೆಯಲ್ಲಿ ಪ್ರತಿ ಎಕರೆಗೆ ಉದ್ದು ತಳಿಯಾದ DU1 ತಳಿಯ ಬೀಜವನ್ನು 6-7 ಕಿಲೋಗ್ರಾಂ, ಕೊಟ್ಟಿಗೆ ಗೊಬ್ಬರ 2 ಟನ್, ರೈಸೋಬಿಯಂ 200 ಗ್ರಾಂ, ರಂಜಕ ಕರಗಿಸುವ ಜೈವಿಕ ಗೊಬ್ಬರ 200 ಗ್ರಾಂ. ಇನ್ನು ರಾಸಾಯನಿಕ ಗೊಬ್ಬರಗಳು ಸಾರಜನಕ 10 ಕಿಲೋಗ್ರಾಂ, ರಂಜಕ 20 ಕಿಲೋಗ್ರಾಂ. ಈ ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಬಳಸಬಹುದು. ಉದ್ದು ಬಿತ್ತನೆಯನ್ನು ಬೀಜ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಏಕಕಾಲಕ್ಕೆ ಬಿತ್ತನೆ ಮಾಡುವ ಕೂರಿಗೆಯನ್ನು ಉಪಯೋಗಿಸಿ ಶಿಫಾರಸಿದ ಎಲ್ಲ ರಾಸಾಯನಿಕ ಗೊಬ್ಬರವನ್ನು ಬಿತ್ತನೆ ಮಾಡುವಾಗ ಹಾಕಬೇಕು. ಬಿತ್ತುವ ಪೂರ್ವದಲ್ಲಿ ಬೆಳೆಯ ಬರೋನಿರೋಧಕ ಗುಣ ಹೆಚ್ಚಿಸಲು ಬೀಜವನ್ನು 2%/ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1/2 ಗಂಟೆ ನೆನೆಸಿ ನೆರಳಿನಲ್ಲಿ 7 ಗಂಟೆ ಒಣಗಿಸಬೇಕು. ನಂತರ ರೈಸೋಬಿಯಂ ಜೀವಾಣುಗಳಿಂದ ಉಪಚರಿಸಿ ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ಮತ್ತು ಬೀಜದಿಂದ ಬೀಜಕ್ಕೆ 10 ಸೆಂಟಿಮೀಟರ್ ಅಂತರವಿರುವಂತೆ ಬಿತ್ತನೆಯನ್ನು ಮಾಡಬೇಕು. ಉದ್ದು, ಗೋಧಿ, ಸರದಿ ಬೆಳೆಯಲ್ಲಿ ಉದ್ದಿನ ಬೆಳೆಗೆ 2 ಟನ್ ಕೊಟ್ಟಿಗೆ ಗೊಬ್ಬರ ಪ್ರತಿ ಎಕರೆಗೆ ಹಾಕುವುದರಿಂದ ಉದ್ದಿನಲ್ಲಿ ಶಿಫಾರಸಿದ 50% ರಂಜಕ ಮತ್ತು ಗೋಧಿಯಲ್ಲಿ 25% ಸಾರಜನಕ ಉಳಿತಾಯ ಮಾಡಬಹುದು.
0: ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.

0: ಆಕಾಶವಾಣಿ ಧಾರವಾಡ ಸ್ವರಾಂಜಲಿ ಸಂಗೀತ ದಿಗ್ಗಜರ ಸರಿಗಮ ಜೀವನ ಕುರಿತ ಮಾಲಿಕೆಯಲ್ಲಿ ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ಭಾವ್ ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ ಪೂರಕ ಸಾಹಿತ್ಯ ಶಿರೀಶ್

0: ಸುಸ್ವರ ಸಿಂಚನ
1: ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ಭಾವ್ ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪ್ರಸ್ತುತಿ ಮಾಯಾ ರಾಮನ್. ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
0: ಸಂವಾದಿನಿ ಸಂತನ ಸುಸ್ವರ ಸಿಂಚನ. ಅಭಿಮಾನಿ ಶ್ರೋತೃಗಳೇ ನಮಸ್ಕಾರ. ಬಾಲಕ ರಾಮ್ಭಾವುನ ಪ್ರತಿಭೆಯನ್ನ ಕಂಡು ಖ್ಯಾತ ಸಂಗೀತ ಕಲಾವಿದ ಹಣ್ಣಿಕೇರಿ ಮಲ್ಲಯ್ಯ ಅವರು ಬಹಳ ಸಂತೋಷ ಪಟ್ರು. ಅಕ್ಕ ತಂಗೇರಹಾಳ ಗ್ರಾಮದೊಳಗಿರೋ ಅಷ್ಟು ದಿವಸ ಈ ಬಾಲಕಗ ಕಲಿಸಬೇಕು ಅಂತ ಮನಸ್ಸು ಮಾಡಿದ್ರು. ಹಂಗಾಗಿ ರಾಮ್ಭಾವುನ ತಂದಿ ಕಲ್ಲೋಪಂತರ ಮುಂದ ವಿಷಯ ಪ್ರಸ್ತಾಪ ಮಾಡಿದ್ರು. ಕಲ್ಲೋಪಂತರು ಬಹಳ ಸಂತೋಷದಿಂದನ ಒಪ್ಪಿಗೆ ಕೊಟ್ರು. ಅಲ್ಲಿಗೆ ರಾಮಚಂದ್ರನ ಸಂಗೀತದ ಶ್ರೀ ಗಣೇಶಾಯ ನಮಃ

ಏನ್ ಶುರು ಆತಲ್ಲ ರಾಮ್ಬಾವುನ ಸಂಗೀತ ಯಾತ್ರೆ, ಅದೇನೂ ಒಂದ್ ಕಡೆ ಗುರುಗಳ ಎದುರಿಗೆ ಕೂತು ಕಲಿಯೋ ಸಂಗೀತ ಅಲ್ಲ, ಗುರುಗಳ ತೊಡಿ ಮೇಲೆನ ಕೂತು ಸ್ವರಗಳನ್ನ ನುಡಿಸೋ ರೀತಿಯ ತಾಲೀಮು.

ಗುರುಗಳು ಕಾಲ್ಪೆಟಿಗೆ ಮುಂದಿಟ್ಕೊಂಡು ಒಂದು ಕುರ್ಚಿ ಅಥವಾ ಸ್ಟೂಲಿನಂತಹ ಆಸನದ ಮೇಲೆ ಕೂತ್ಕೊಂಡು ಕಾಲಿನಿಂದ ಬಾತೆ ಹಾಕೋತ ಎರಡೂ ಕೈಗಳಿಂದ ಸ್ವರಗಳ ಕೀ ಒತ್ತಿ ನುಡಿಸೋದದಲ್ಲ, ಅದು ಒಂದ್ ರೀತಿಯೊಳಗ ಸವಾಲಿನ ಕೆಲಸನ. ಇಲ್ಲಿದ್ದ ಸಮಸ್ಯೆ ಏನು ಅಂತಂದ್ರ, ಬಾಲಕ ರಾಮಚಂದ್ರ ಯಾನೆ ರಾಮ್ ಭಾವುಗ ಬಾತೆ ಹಾಕ್ಲಿಕ್ಕೆ ಕಾಲುಗಳ ನಿಲ್ಲುತ್ತಾ ಇರ್ಲಿಲ್ಲ. ಹಿಂಗಾಗಿ ಗುರುಗಳು ಬಾತೆ ಹಾಕಿದ್ರ ಶಿಷ್ಯ ಹಾರ್ಮೋನಿಯಂ ನುಡಿಸ್ತಿದ್ದ. ನಿಮ್ಗೆಲ್ಲ ಗೊತ್ತದಲ್ಲ, ಸಾಮಾನ್ಯವಾಗಿ ಶಿಷ್ಯರು ಗುರುವಿಗೆ ಸಹಾಯ ಮಾಡೋದು ಪದ್ಧತಿ. ಆದ್ರ ರಾಮ್ಭಾವನ್ ವಿಷಯದೊಳಗ ಇದು ತಿರುವು ಮುರುವು ಸ್ಥಿತಿ. ಗುರುಗಳು ಶಿಷ್ಯ ಕಲೀಲಿಕ್ಕೆ ಸಹಾಯ ಮಾಡ್ಲಿಕ್ಕತ್ತಿದ್ರು. ಹಿಂಗ ರಾಮ್ಭಾವನ ಸಂಗೀತ ಶಿಕ್ಷಣ ಶುರು ಆತು. ಹಿಂಗ ಆರಂಭ ಆಗಿದ್ದು ಸಂಶಯ ಸಂಭ್ರಮ ನಾಟಕ ರಂಗಮಂಚವನ್ನೇರಿ ಪ್ರದರ್ಶನಗೊಳ್ಳೋ ತನಕನೂ ಮುಂದುವರಿಯಿತು. ಭರ್ತಿ 3 ತಿಂಗಳು. ಆದ್ರ ಕಲಿಯುವಿಕೆಗೆ ಕಲಿಸುವಿಕೆಗೆ ಸಮಯದ ಮಿತಿನ ಇರಲಿಲ್ಲ. ಗುರುಗ ಮನಸ್ ಬಂದಾಗೆಲ್ಲ ಶಿಷ್ಯ ಅಲ್ಲೇ ಹಾಜರಾಗ್ತಿದ್ದ. ಗುರು ಶಿಷ್ಯರ ಈ ಕಲಿಕೆಯಾಟವನ್ನ ಕಲ್ಲೋಪಂತರು ಸೂಕ್ಷ್ಮವಾಗಿ ಗಮನಿಸ್ಲಿಕ್ಕತ್ತಿದ್ರು. ಸಂಗೀತ ಕ್ಷೇತ್ರದೊಳಗ ಸಾಧನೆ ಮಾಡಿ ಹೆಸರು ಗಳಿಸಬಲ್ಲಷ್ಟು ಪ್ರತಿಭೆ ತಮ್ಮ ಮಗನ ಹತ್ರ ಅದ ಅನ್ನೋದು ಅವಾಗ ಅವರಿಗೆ ಮನವರಿಕೆಯಾಗಿತ್ತು. ಆದ್ರ 3 ತಿಂಗಳ ನಂತರ ಮಗನ ಸಂಗೀತ ಶಿಕ್ಷಣ ಅರ್ಧಕ್ಕೆ ನಿಲ್ಬಾರ್ದು ಅನ್ನೋದು ಅವರ ಕಳಕಳಿ. ಕಲ್ಲೋಪಂತರು ಶಿಕ್ಷಕರು ನಾಟಕಕಾರ ಕವಿ ಮಾತ್ರ ಆಗಿರ್ದ ತಕ್ಕ ಮಟ್ಟಿಗೆ ಹಾರ್ಮೋನಿಯಂ ನುಡಿಸಬಲ್ಲವರು ಆಗಿದ್ರು. ಹಂಗಾಗಿ ಅವನ ಸಂಗೀತ ಶಿಕ್ಷಣದ ಜವಾಬ್ದಾರಿಯನ್ನ ತಾವ ವಹಿಸಿಕೊಂಡ್ರು. ತಮಗ ಗೊತ್ತಿರೋದನ್ನೆಲ್ಲ ಮಗ ರಾಮ್ಭಾವುಗ ಕಲಿಸಿಕೊಟ್ರು.

ಕಲ್ಲು ಪಂಥರದು ತುಂಬಿದ ಸಂಸಾರ. ಪತ್ನಿ ರುಕ್ಮಿಣಿಬಾಯಿಯವರು ಪತಿಯ ಇಚ್ಛೆಯನ್ನರಿತು ನಡೆಯೋ ಸತಿ. ಇವರ ಚಿಕ್ಕಪ್ಪ ನೀಲಕಂಠ ಶೇಡ್ಬಾಳ್ಕರ್ ನಾಟಕಕಾರರಾಗಿದ್ರು. ಹಿಂಗ ಅವರಿಗೂ ನಾಟಕ ಮತ್ತ ಸಂಗೀತಗಳೊಳಗ ಆಸಕ್ತಿ ಇತ್ತು. ಪತಿಯ ಅಭಿರುಚಿಗೆ ಪೂರಕವಾಗಿ ಮನೆಯೊಳಗಿನ ಆಗುಹೋಗುಗಳನ್ನ ಅವರ ನಿಭಾಯಿಸ್ತಿದ್ರು. ಕಲ್ಲೋಪಂತ ರುಕ್ಮಿಣಿಬಾಯಿ ದಂಪತಿಗಳಿಗೆ ನಾಲ್ವರು ಮಕ್ಕಳು. ಹಿರೇಮಗನ ರಾಮಚಂದ್ರ ಅಥವಾ ರಾಮ್ಭಾವು, ಆಮೇಲೆ ಶ್ಯಾಮರಾಯರು, ಮೂರನೆಯವರು ಮಧುಕರ, ಕೊನೆಯವಳಾಗಿ ಚಂಚಲ. ಇಂತಹ ತುಂಬಿದ ಮನೆಯನ್ನ ಅಕ್ಕ ತಂಗಿಯರ ಹಾಳದಂತಹ ಗ್ರಾಮದೊಳಗ ನಿರ್ವಹಿಸೋದೇನೋ ಸುಲಭ, ಆದ್ರ ಕಲಾಭಿರುಚಿಯನ್ನ ಉಳಿಸಿಕೊಂಡು ಹೋಗೋದೇನದಲ್ಲ ಅದು ಬಹಳ ಕಷ್ಟ. ಅಂತೂ ಎಲ್ಲಾ ಸುಸೂತ್ರವಾಗಿ ಸಾಗ್ಲಿಕ್ಕದ ಅನ್ನೋವಾಗನ ಕಲ್ಲೋಪಂತರ ಮೇಲೆ ಆಘಾತಗಳ ಸುರಿಮಳೆ.

ಮೊದಲಿಗೆ ಒಲವಿನ ಪತ್ನಿ ರುಕ್ಮಿಣಿಬಾಯಿ ತೀರಾ ಅನಿರೀಕ್ಷಿತವಾಗಿ ಮತ್ತು ಅಕಾಲಿಕವಾಗಿ ಅಗಲಿದ್ರು. ಭಗವಂತ ಎಂಥ ಕಷ್ಟ ಬಂತಲ್ಲ, ಏನ್ ಮಾಡಬೇಕು ಅನ್ನೋ ಚಿಂತೆಯೊಳಗಿದ್ದಾಗನ ಇವರಿಗೆ ಬೆಂಬಲವಾಗಿದ್ದ ಸೋದರ ಕೃಷ್ಣಪ್ಪನವರು ವಿಧಿವಶರಾದರು.

ಇವರಿಬ್ಬರ ಆಘಾತದಿಂದ ಚೇತರಿಸಿಕೊಳ್ಳುವುದು ಕಲ್ಲೋಪಂತರಿಗೆ ಅಸಾಧ್ಯ ಆಗಿತ್ತು. ಮಕ್ಕಳು ಬಹಳ ಸಣ್ಣವಿದ್ದು ಕೆಲವರು ಮರುವಿವಾಹ ಆಗ್ರಿ ಅಂತ ಸಲಹೆ ಕೊಟ್ರು. ಆದ್ರ ಕಲ್ಲೋಪಂತರ ಮನಸ್ಸು ಇದಕ್ಕೊಪ್ಪಲಿಲ್ಲ. ತಾವ ಮಕ್ಕಳನ್ನ ಬೆಳೆಸಿ ದೊಡ್ಡವರನ್ನ ಮಾಡಬೇಕು ಅನ್ನೋ ಜವಾಬ್ದಾರಿಯನ್ನ ಹೊತ್ಕೊಂಡು ಬೆಳಗಾವಿಗೆ ವರ್ಗ ಮಾಡಿಸಿಕೊಂಡ್ರು. ಇಂಥ ಸಂಕಷ್ಟದ ದಿನಗಳಲ್ಲಿಯೂ ಕಲ್ಲೋಪಂತರು ಮಕ್ಕಳಲ್ಲಿದ್ದ ಕಲಾಭಿರುಚಿಯನ್ನ ಜೀವಂತವಾಗಿಟ್ಟದ್ದು ಅವರ ಹೆಚ್ಚುಗಾರಿಕೆ. ಇದರ ಪರಿಣಾಮವಾಗಿ ಹಿರೇಮಗ ರಾಮ್ಬಾವು ಪ್ರಖ್ಯಾತ ಹಾರ್ಮೋನಿಯಂ ವಾದಕರಾಗಿ ರೂಪುಗೊಂಡ್ರು. ಮಧುಕರರು ಕೊಳಲು ವಾದಕರಾಗಿ ರೂಪುಗೊಂಡ್ರು. ಶ್ಯಾಮರಾಯರು ಜ್ಯೋತಿಷಿಗಳಾಗಿ ಕೊಲ್ಲಾಪುರದೊಳಗ ನೆಲೆ ನಿಂತರು. ಈ ನಡು ಕಲ್ಲೋಪಂತರು ಮಗಳ ಸಾವಿನ ಆಘಾತವನ್ನೂ ಎದುರಿಸಬೇಕಾಯಿತು.

ಬೆಳಗಾವಿಗೆ ವಿಜಾಪುರೆ ಕುಟುಂಬ ವಲಸೆ ಬಂದದ್ದು 1928-29 ಅವಾಗ ಹಿರೇಮಗ ರಾಮ್ಭಾವುಗ 11 ಹರೆಯ. ಬೆಳಗಾವಿಗೆ ಬಂದ ಮೇಲೆ ಮಕ್ಕಳ ಶಿಕ್ಷಣಕ್ಕ ಒಂದು ವ್ಯವಸ್ಥಿತ ದಾರಿ ಸಿಕ್ಕಂಗಾಗಿತ್ತು. ಉತ್ತಮ ತರಗತಿಯ ಶಿಕ್ಷಣವನ್ನು ಎಲ್ಲಿ ನೀಡ್ತಾರೋ ಅಲ್ಲೇ ಮಕ್ಕಳನ್ನ ಕಳಿಸಿದ್ರು ಕಲ್ಲೋಪಂತರು. ಜೊತೆಗೆ ಅವರಿಗೆ ಆಸಕ್ತಿ ಇರೋ ಕ್ಷೇತ್ರಗಳೊಳಗ ಮುಂದುವರಿಲಿಕ್ಕೆ ಬಹಳಷ್ಟು ಪ್ರೋತ್ಸಾಹ ನೀಡಿದ್ರು.

0: ಕಲ್ಲು ಪಂತರು ಬೆಳಗಾವಿಗೆ ಬಂದಾಗ ಮೊದಲಿಗೆ ನೆಲೆ ನಿಂತದ್ದು ಮಹಾದೇವ್ ಗಲ್ಲಿಯೊಳಗ. ಇವ್ರ ಮನೆ ಎದುರುಗೇನ ಸವಾಯಿ ಗಂಧರ್ವರ ಶಿಷ್ಯ ಕಾಗಲ್ಕರ್ ಬುವ ವಾಸ ಆಗಿದ್ರು. ಅವ್ರ ಮನೆ ಬಾಜೂಕ ಪಂಡಿತ್ ರಾಮಕೃಷ್ಣ ಬುವ ವಜೆ ಅವರ ಮನೆ. ಈ ಅನುಕೂಲತೆಯನ್ನ ಸದುಪಯೋಗ ಪಡಿಸಿಕೊಂಡ ರಾಮ್ ಬಾವು ಅವರು ಪಂಡಿತ್ ರಾಮಕೃಷ್ಣ ಬುವ ವಜೆ ಅವರ ಮಗ ಶಿವರಾಮ್ ಬುವ ಅವರ ಹತ್ರ ಮತ್ತ ಕಾಗಲ್ಕರ್ ಬುವ ಅವರ ಹತ್ರ ಸಂಗೀತಾಭ್ಯಾಸಕ್ಕ ಮೊದಲುಗೊಂಡ್ರು. ಅವಾಗ ಅವರು ಇಬ್ರೂ ಗುರುಗಳ ಹತ್ರನು ಕಲಿತಾ ಇದ್ದದ್ದು ಹಾಡುಗಾರಿಕೆಯನ್ನ. ಅವರದು ಸುಶ್ರಾವ್ಯವಾದ ಕಂಠ, ಹಂಗಾಗಿ ಹಾಡುಗಾರಿಕೆ ಕಡೆನ ಅವರ ಚಿತ್ತ ಹೊರಳಿತ್ತು. ಅವರ ಸಂಗೀತ ಯಾತ್ರೆಯ ನಂತರದ ಪಯಣ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯೊಳಗ. ನಮಸ್ಕಾರ.
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ ಭಾವ್ ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪರಿಕಲ್ಪನೆ ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್, ನೆರವು ನವೀನ್ ಮಹಾಲೆ, ನಿರ್ವಹಣೆ ಮಂಜುಳಾ ಪುರಾಣಿಕ್. ಸ್ವರಾಂಜಲಿ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
2: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ಇಡಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಜನೋಪಯೋಗಿ ಸ್ವಯಂ ಚಾಲಿತ ವೆಂಡಿಂಗ್ ತಂತ್ರಜ್ಞಾನ ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್

0: ಗುರುನಾಥ್ ಎಸ್ ಕುರುಡೇಕರ್.
1: ವೆಂಡಿಂಗ್ ಮಷಿನ್ ಅಂದರೆ ನಾಣ್ಯ, ನೋಟು ಅಥವಾ ಡಿಜಿಟಲ್ ಪಾವತಿ ಮೂಲಕ ಆಹಾರ, ಪಾನೀಯ ಅಥವಾ ಇತರ ವಸ್ತುಗಳನ್ನು ಸ್ವಯಂಚಾಲಿತವಾಗಿ ವಿತರಿಸುವ ಯಂತ್ರವಾಗಿದೆ. ಉದಾಹರಣೆಗೆ, ಸಾಮಾನ್ಯವಾಗಿ ನಾವು ನೀರಿನ ಬಾಟಲಿ, ತಂಪು ಪಾನೀಯ, ಚಾಕ್ಲೇಟ್, ಕಾಫಿ ಅಥವಾ ತಿಂಡಿಗಳನ್ನು ಖರೀದಿಸಲು ಅಂಗಡಿಗೆ ಹೋಗುತ್ತೇವೆ. ಆದರೆ ಅಂಗಡಿಕಾರರ ಸಹಾಯವಿಲ್ಲದೆ ಕೇವಲ ಒಂದು ಯಂತ್ರದ ಮೂಲಕವೇ ಈ ವಸ್ತುಗಳನ್ನು ಖರೀದಿಸಬಹುದಾದ ಯಂತ್ರವೇ ವೆಂಡಿಂಗ್ ಮಷಿನ್. ಮೊದಲಿಗೆ ಸಂಕ್ಷಿಪ್ತವಾಗಿ ಯಂತ್ರದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಮೊದಲು ಈ ಯಂತ್ರವನ್ನು ಅಲೆಕ್ಸಾಂಡ್ರಿಯಾದ ಗ್ರೀಕ್ ವಿಜ್ಞಾನಿ ನಿರ್ಮಿಸಿದರು. ಈ ಯಂತ್ರದಲ್ಲಿ ನಾಣ್ಯ ಹಾಕಿದಾಗ ದೇವಾಲಯಗಳಲ್ಲಿ ಪವಿತ್ರ ನೀರು ನಿಗದಿತ ಪ್ರಮಾಣದಲ್ಲಿ ಹೊರಬರುತ್ತಿತ್ತು. ಮೊದಲ ಆಧುನಿಕ ವಿತರಣಾ ಯಂತ್ರಗಳನ್ನು 1880 ದಶಕದಲ್ಲಿ ಇಂಗ್ಲೆಂಡಿನಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಅಂಚೆ ಕಾರ್ಡ್ಗಳು, ಲಕೋಟೆಗಳು ಮತ್ತು ಬರವಣಿಗೆಗಳ ಸಾಮಗ್ರಿಗಳನ್ನು ಮಾರಾಟ ಮಾಡುವ ಆಧುನಿಕ ವೆಂಡಿಂಗ್ ಮಷಿನ್ಗಳು ಪರಿಚಯಿಸಲ್ಪಟ್ಟವು. 1837 ಮೊದಲ ತಂಪು ಪಾನೀಯ ವೆಂಡಿಂಗ್ ಮಷಿನ್ಗಳು ಬಂದವು. ಈಗ ನಾವು ಈ ಯಂತ್ರ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ವೆಂಡಿಂಗ್ ಮಷಿನ್ ಒಳಗೆ ವಿವಿಧ ವಸ್ತುಗಳನ್ನು ಮುಂಚಿತವಾಗಿಯೇ ಸಂಗ್ರಹಿಸಲಾಗುತ್ತದೆ. ಪ್ರತಿಯೊಂದು ವಸ್ತುವಿಗೂ ಪ್ರತ್ಯೇಕ ಸ್ಥಾನ ಮತ್ತು ಸಂಖ್ಯೆ ಇರುತ್ತದೆ. ಗ್ರಾಹಕರು ಬೇಕಾದ ವಸ್ತುವಿನ ಸಂಖ್ಯೆಯನ್ನು ಆಯ್ಕೆ ಮಾಡುತ್ತಾರೆ, ನಂತರ ಹಣ ಪಾವತಿಸುತ್ತಾರೆ. ಯಂತ್ರದ ಒಳಗಿರುವ ಕಂಪ್ಯೂಟರ್ ಈ ಮಾಹಿತಿಯನ್ನು ಪರಿಶೀಲಿಸಿ ಆಯ್ಕೆ ಮಾಡಿದ ವಸ್ತುವನ್ನು ಹೊರಗೆ ತಳ್ಳುತ್ತದೆ. ಕೆಲವೇ ಕ್ಷಣಗಳಲ್ಲಿ ಗ್ರಾಹಕರು ತಮ್ಮ ವಸ್ತುವನ್ನು ಪಡೆಯುತ್ತಾರೆ. ಈ ಹಿಂದೆ ಯಂತ್ರಗಳು ಕೇವಲ ನಾಣ್ಯಗಳು ಮತ್ತು ನೋಟುಗಳನ್ನು ಮಾತ್ರ ಸ್ವೀಕರಿಸುತ್ತಿದ್ದವು. ಆದರೆ ಇಂದು ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಮೂಲಕವೂ ಪಾವತಿ ಮಾಡಬಹುದು. ವೆಂಡಿಂಗ್ ಮಷಿನ್ಗಳಲ್ಲಿ ಕೆಲವು ವಿಧಗಳಿವೆ. ಪಾನೀಯ ವೆಂಡಿಂಗ್ ಮಷಿನ್ ಚಹಾ, ಕಾಫಿ, ಹಾಲು ಮತ್ತು ತಂಪು ಪಾನೀಯಗಳನ್ನು ನೀಡುತ್ತದೆ. ಸ್ನ್ಯಾಕ್ ವೆಂಡಿಂಗ್ ಮಷಿನ್ ಚಿಪ್ಸ್, ಬಿಸ್ಕಿಟ್, ಚಾಕ್ಲೇಟ್ ಹಾಗೂ ಇತರ ತಿಂಡಿಗಳನ್ನು ಮಾರಾಟ ಮಾಡುತ್ತದೆ. ನೀರಿನ ವೆಂಡಿಂಗ್ ಮಷಿನ್ ಶುದ್ಧ ಕುಡಿಯುವ ನೀರನ್ನು ಒದಗಿಸುತ್ತದೆ. ಟಿಕೆಟ್ ವೆಂಡಿಂಗ್ ಮಷಿನ್ ರೈಲು ಅಥವಾ ಮೆಟ್ರೋ ಟಿಕೆಟ್ಗಳನ್ನು ನೀಡುತ್ತದೆ. ಔಷಧಿ ವೆಂಡಿಂಗ್ ಮಷಿನ್ ಕೆಲವು ಆಸ್ಪತ್ರೆಗಳಲ್ಲಿ ಅಗತ್ಯ ಔಷಧಿಗಳನ್ನು ಸ್ವಯಂ ಚಾಲಿತವಾಗಿ ವಿತರಿಸುತ್ತದೆ. ಐಸ್ ಕ್ರೀಮ್ ವೆಂಡಿಂಗ್ ಮಷಿನ್ ವಿವಿಧ ಬಗೆಯ ರುಚಿಕರ ಐಸ್ ಕ್ರೀಮ್ಗಳನ್ನು ನೀಡುತ್ತದೆ. ಹಾಗಾದರೆ ಈ ತಂತ್ರಜ್ಞಾನದ ಪ್ರಯೋಜನಗಳೇನು ಎಂಬುದರ ಬಗ್ಗೆ ತಿಳಿಯೋಣ. ಇದರ ಉಪಯೋಗವೇನೆಂದರೆ, ದಿನದ 24 ಗಂಟೆಗಳ ಸೇವೆ, ವೇಗವಾದ ಮತ್ತು ಸುಲಭವಾದ ಖರೀದಿ, ಡಿಜಿಟಲ್ ಪಾವತಿಯ ಸೌಲಭ್ಯ, ಜನಸಂದಣಿ ಇರುವ ಸ್ಥಳಗಳಲ್ಲಿ ಉತ್ತಮ ಸೇವೆ, ದೈನಂದಿನ ಖರ್ಚು ವೆಚ್ಚದ ನಿಖರ ಮಾಹಿತಿಯನ್ನು ಮಾಲೀಕರಿಗೆ ಒದಗಿಸುತ್ತದೆ. ಸಮಯ ಉಳಿತಾಯ, ತ್ವರಿತವಾಗಿ ವಸ್ತುಗಳನ್ನು ಖರೀದಿಸಲು ಸಾಧ್ಯವಾಗುತ್ತದೆ. ಸಿಬ್ಬಂದಿಯ ಅವಲಂಬನೆ ಕಡಿಮೆಯಾಗುತ್ತದೆ. ಸ್ವಚ್ಛತೆ ಮತ್ತು ಸುರಕ್ಷತೆ, ಸುಲಭ ಬಳಕೆ, ವ್ಯಾಪಾರಿಗಳಿಗೆ ಲಾಭದಾಯಕ, ಕಡಿಮೆ ನಿರ್ವಹಣಾ ವೆಚ್ಚದಲ್ಲಿ ಮಾರಾಟ ಹೆಚ್ಚಿಸಬಹುದು. ಸ್ಥಳ ಉಳಿತಾಯ, ಸಣ್ಣ ಜಾಗದಲ್ಲಿಯೇ ಸ್ಥಾಪಿಸಬಹುದು. ಕೊನೆಯದಾಗಿ ಹೇಳುವುದಾದರೆ, ಜಗತ್ತಿನಲ್ಲಿ ಸಮಯದ ಮೌಲ್ಯ ಹೆಚ್ಚುತ್ತಿದೆ. ಅಂತಹ ಸಂದರ್ಭದಲ್ಲಿ ವೆಂಡಿಂಗ್ ಮಷಿನ್ಗಳು ವೇಗ, ಅನುಕೂಲತೆ ಮತ್ತು ವಿಶ್ವಾಸಾರ್ಹತೆಯನ್ನು ಒದಗಿಸುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ತಂತ್ರಜ್ಞಾನವು ಮುಂದಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಆಧುನಿಕ ತಂತ್ರಜ್ಞಾನದಿಂದ ಸ್ಮಾರ್ಟ್ ಆಗುತ್ತಿರುವ ಈ ಯಂತ್ರಗಳು ನಮ್ಮ ದೈನಂದಿನ ಜೀವನವನ್ನೇ ಹೆಚ್ಚು ಸುಲಭ ಮತ್ತು ಪರಿಣಾಮಕಾರಿಯಾಗಿ ಮಾಡಬಲ್ಲದು. ಇದು ನಿಜವಾಗಿಯೂ ಪ್ರಾಚೀನ ಮಾರುಕಟ್ಟೆ, ನಂಬಿಕೆ ಮತ್ತು ಇಂದಿನ ಡಿಜಿಟಲ್ ಕ್ರಾಂತಿಯ ಅದ್ಭುತ ಮಿಶ್ರಣವೇ ಸರಿ.
0: ಜನೋಪಯೋಗಿ ಸ್ವಯಂಚಾಲಿತ ವೆಂಡಿಂಗ್ ತಂತ್ರಜ್ಞಾನ, ಈ ಬಗ್ಗೆ ಮಾತನಾಡಿದವರು ಡಾಕ್ಟರ್ ಗುರುನಾಥ್ ಎಸ್ ಕುರುಡೇಕರ್. ಇವತ್ತಿನ ಸಂಚಿಕೆಯ ಪ್ರಶ್ನೆ: ನಾಣ್ಯ ಅಥವಾ ಡಿಜಿಟಲ್ ಪಾವತಿಯಿಂದ ವಸ್ತು ನೀಡುವ ಯಂತ್ರ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637. 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಆಕಾಶವಾಣಿ ಧಾರವಾಡ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಹೊಸ ಮನೆಗಳು ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್ ಕುಮಾರ್ ಪಾರ್ಕ್ ಗೋಕುಲ್ ರಸ್ತೆ ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
1: 9448112323
0: ಅಥವಾ
1: 7353112323.
0: ಸಾಲ ಸೌಲಭ್ಯ SBI ಕೆನರಾ ಬ್ಯಾಂಕ್ ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ. ಶ್ರೋತೃ ಬಾಂಧವರೇ, SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ SDM ಡಾಕ್ಟರ್
2: ನಾನು ಡಾಕ್ಟರ್ ಶ್ವೇತಾ ಭಟ್ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ OBG ಫಿಸಿಯೋಥೆರಪಿ, SDM ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. SDM ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು PCOS ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, STD ಕೋಡ್ 0836.
3: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 7:05 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.
4: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
5: ಶುಕ್ರವಾರ ಬೆಳಗ್ಗೆ 8:30 FM ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 FM ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
7: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
2: ನಿಮ್ಮೊಡನಿರುವೆನು.

0: ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ರಾಜ್ಯದ ಮಳೆ ಅಭಾವದ ಜಿಲ್ಲೆಗಳಲ್ಲಿ ಮೋಡಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್ ಶೀಘ್ರ ಸಮಾಲೋಚನೆ. ವಿಕಸಿತ ಭಾರತ 2047 ಸಂಕಲ್ಪ, ಯುವಜನರ ಕೊಡುಗೆ ಗಣನೀಯ, ರಾಜ್ಯಪಾಲರ ಅಭಿಮತ. ಈಗ ವಾರ್ತೆಗಳ ವಿವರ. ಸಾಕ್ಷ್ಯವೂ ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಎಂಬ ವಿಷಯ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ನಿರಂತರವಾಗಿರುವ ಮಾದಕ ವಸ್ತು ವ್ಯಸನದ ಸಮಸ್ಯೆಗಳು, ಹೊಸ ಸವಾಲುಗಳು ಮತ್ತು ನವೀನ ಪರಿಹಾರಗಳು ಧ್ಯೇಯದೊಂದಿಗೆ ಅಕ್ರಮ ಮಾದಕ ದ್ರವ್ಯಗಳ ಬಳಕೆ ಮತ್ತು ಸಾಗಣೆಯ ಪ್ರಮುಖ ಸಮಸ್ಯೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ವಿಶ್ವಸಂಸ್ಥೆ ಹೊಂದಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮ್ಹಾನ್ಸ್ ವ್ಯಸನಮುಕ್ತಿ ಕೇಂದ್ರದ ಮುಖ್ಯಸ್ಥ ಹಾಗೂ ಖ್ಯಾತ ಮನೋ ಆರೋಗ್ಯ ತಜ್ಞ ಡಾ ಮಹೇಶ್ ಮಹದೇವಯ್ಯ ಮಾದಕ ದ್ರವ್ಯಗಳ ವ್ಯಸನದ ಪರಿಣಾಮಗಳ ಕುರಿತು ಹಾಗೂ ಡಿಮ್ಹಾನ್ಸ್ ಸಂಸ್ಥೆಯಲ್ಲಿ ಲಭ್ಯ ವ್ಯಸನಮುಕ್ತಿ ಚಿಕಿತ್ಸೆ, ಆರೈಕೆ ಮತ್ತು ಪುನರ್ವಸತಿ ಸೌಲಭ್ಯಗಳ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಾದಕ ವಸ್ತುಗಳ ಬಳಕೆಯ ಸಮಸ್ಯೆಗಳು ಹೊಸ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಮದ್ಯ ಅಂದರೆ ಆಲ್ಕೋಹಾಲ್, ತಂಬಾಕು, ಟೊಬ್ಯಾಕೊ, ಗಾಂಜಾ, ಕ್ಯಾನಬಿಸ್, ಓಪಿಯಾಯ್ಡ್ ಮತ್ತು ಇತರ ಮಾದಕ ವಸ್ತುಗಳ ಬಳಕೆಯಿಂದ ಆರೋಗ್ಯ ಮತ್ತು ಸಮಾಜದ ಮುಂದೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ವ್ಯಸನವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಕುಟುಂಬ ಜೀವನ, ಶಿಕ್ಷಣ ಮತ್ತು ಉದ್ಯೋಗದ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ಆದರೆ ವ್ಯಸನವು ಚಿಕಿತ್ಸೆ ನೀಡಬಹುದಾದಂತಹ ವೈದ್ಯಕೀಯ ಸ್ಥಿತಿಯಾಗಿದ್ದು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದರೆ ಸಂಪೂರ್ಣ ಚೇತರಿಕೆ ಸಾಧ್ಯ. ಡಿಮ್ಹಾನ್ಸ್ ಸಂಸ್ಥೆಯು ಹಲವು ದಶಕಗಳಿಂದ ವ್ಯಸನ ಚಿಕಿತ್ಸಾ ಕ್ಷೇತ್ರದ ಮುಂಚೂಣಿಯಲ್ಲಿ ಪಾತ್ರ ವಹಿಸುತ್ತಿದೆ. ಈಗ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ನೆರವಿನಿಂದ ಆರಂಭವಾಗಿರುವ ಅಡಿಕ್ಷನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಈ ಸೇವೆಗಳನ್ನು ಇನ್ನಷ್ಟು ಬಲಪಡಿಸಿದೆ. ಇದರ ಜೊತೆಗೆ ವ್ಯಸನ ಸಮಸ್ಯೆಗೆ ಒಳಗಾಗುವ ಅಪಾಯದಲ್ಲಿರುವ ಹದಿಹರೆಯದ ಮಕ್ಕಳು ಮತ್ತು ಯುವಕರಿಗಾಗಿ ವಿಶೇಷ ಸೇವೆಗಳನ್ನು ಒದಗಿಸುವ ಹೊಸ ಕೇಂದ್ರವೊಂದನ್ನು ಕರ್ನಾಟಕ ಸರ್ಕಾರ ಸ್ಥಾಪಿಸಲು ಯೋಜಿಸಿದ್ದು ಇದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡುವ ನಿರೀಕ್ಷೆ ಇದೆ. ಮಾದಕ ವಸ್ತು ಬಳಕೆ ತಡೆಗಟ್ಟುವಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಡಿಮ್ಹಾನ್ಸ್ ಒಟ್ಟಾಗಿ ಉತ್ತಮ ಕೆಲಸ ಮಾಡುತ್ತಿವೆ. ಡಿಮ್ಹಾನ್ಸ್ನ ಚಿಕಿತ್ಸಾ ಸೇವೆಗಳು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ನೆರವಾಗುತ್ತಿವೆ.
0: ಧಾರವಾಡ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ವಿ ವಿಜಯ್ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅಲ್ಲಪ್ಪ ಬಡಿಗೇರ್ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಯುವಜನರಲ್ಲಿ ಅರಿವು ಮೂಡಿಸುವ ಜಾಗೃತಿ ಶಿಬಿರಗಳನ್ನು ಸಂಘಟಿಸಲಾಗಿದೆ ಎಂದು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ವಿವರ ನೀಡಿದ್ದಾರೆ ಕಾನೂನು ಸೇವೆಗಳ ಪ್ರಾಧಿಕಾರದ ಅಶ್ವಿನಿ.
2: ಮಾದಕ ವಸ್ತುಗಳ ಅಕ್ರಮ ಸಾಗಣೆ ಸಮಾಜದ ಶಾಂತಿ ಮತ್ತು ಭದ್ರತೆಗೆ ಧಕ್ಕೆ ಉಂಟು ಮಾಡುತ್ತದೆ. ಈ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರ, ಶಿಕ್ಷಣ ಸಂಸ್ಥೆಗಳು, ಪೋಷಕರು ಮತ್ತು ಸಾರ್ವಜನಿಕರು ಒಟ್ಟಾಗಿ ಕೆಲಸ ಮಾಡಬೇಕು. ಜಾಗೃತಿ ಕಾರ್ಯಕ್ರಮಗಳು, ಶಿಕ್ಷಣ ಮತ್ತು ಕಾನೂನುಗಳ ಕಟ್ಟುನಿಟ್ಟಿನ ಅನುಷ್ಠಾನದಿಂದ ಮಾತ್ರ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಬಹುದು. ಪ್ರತಿಯೊಬ್ಬರೂ ತಮ್ಮ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು. ಕ್ರೀಡೆ, ಯೋಗ, ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಉತ್ತಮ ಸ್ನೇಹ ಬಳಗವು ನಮ್ಮನ್ನು ವ್ಯಸನಗಳಿಂದ ದೂರವಿರಿಸುತ್ತದೆ. ನಾವು ಸ್ವತಃ ವ್ಯಸನಗಳಿಂದ ದೂರವಿದ್ದು ಇತರರಿಗೂ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಮಾದಕ ವಸ್ತುಗಳಿಗೆ ಇಲ್ಲ ಎಂದು ಹೇಳಿ ಆರೋಗ್ಯಕರ ಮತ್ತು ಸುರಕ್ಷಿತ ಸಮಾಜವನ್ನು ನಿರ್ಮಿಸೋಣ ಎಂದು ಧಾರವಾಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಈ ಮೂಲಕ ತಿಳಿಸಿರುತ್ತಾರೆ.
0: ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆಯನ್ನು ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸಲು ಇಂದು ಹೊಸದಿಲ್ಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-29 ಬಿಡುಗಡೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದ ಪ್ರತಿಯೊಂದು ಹನಿ ನೀರಿನ ಸಮರ್ಪಕ ಬಳಕೆ, ಜಲಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ಅಣೆಕಟ್ಟೆಗಳ ಹೂಳೆತ್ತಿ ರೈತರಿಗೆ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕಲ್ಪಿಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಗುರಿ ಎಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಅಣೆಕಟ್ಟೆಗೆ ನೂತನವಾಗಿ ಅಳವಡಿಸಲಾದ 33 ಹೊಸ ಜಲ ಹೊರಸೂಸು ದ್ವಾರಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ದೇಶದ ಜಲಭದ್ರತೆಯನ್ನು ಬಲಪಡಿಸಿ ನೀರಾವರಿ ಸಾಮರ್ಥ್ಯ ವೃದ್ಧಿಸುವತ್ತ ಗಮನಹರಿಸಿದೆ. ರೈತರ ಹಿತಾಸಕ್ತಿ ಕಾಪಾಡಲು ಆಧುನಿಕ ಜಲಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದರು. ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಎನ್ ಚಂದ್ರಬಾಬು ನಾಯ್ಡು ಮತ್ತು ಎ ರೇವಂತ್ ರೆಡ್ಡಿ ಅವರೊಂದಿಗೆ ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಮಹತ್ವದ ಚರ್ಚೆ ನಡೆಸಿದ್ದಾಗಿ ಸಚಿವ ಸಿಆರ್ ಪಾಟೀಲ್ ಹೇಳಿದರು. ರಾಜ್ಯದಲ್ಲಿ ಮಳೆ ಅಭಾವದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಜುಲೈ 2ನೇ ವಾರದಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಮೋಡ ಬಿತ್ತನೆ ಬಗ್ಗೆ ಯೋಜಿಸಲಾಗುವುದು ಎಂದು ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ ನೆರೆ ಬರ ತಾತ್ಕಾಲಿಕ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಸಚಿವರು ಹವಾಮಾನ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ರಾಜ್ಯದ ಮಳೆ ಕೊರತೆ ಪ್ರದೇಶಗಳಲ್ಲಿ ಮೋಡ ಬಿತ್ತನೆ ಸಾಧ್ಯತೆ ಹಾಗೂ ಪರಿಣಾಮಗಳ ಬಗ್ಗೆ ತಜ್ಞರ ಸಲಹೆ ಪಡೆದು ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು, ರೈತರು ಆತಂಕಪಡುವ ಅವಶ್ಯಕತೆಯಿಲ್ಲ ಎಂದು ಅವರು ಭರವಸೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಪಾದಿಸಿರುವ ವಿಕಸಿತ ಭಾರತ 2047 ಸಂಕಲ್ಪವನ್ನು ಸಾಕಾರಗೊಳಿಸುವಲ್ಲಿ ಯುವಜನರ ಪಾತ್ರ ಮಹತ್ವದ್ದು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಎಂಇಎಸ್ ಸ್ವಾಯತ್ತ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಅಭಿವೃದ್ಧಿ ಹೊಂದಿದ ಭಾರತ 2047 ಸ್ವಯಂ ಸಾಕ್ಷಾತ್ಕಾರದಿಂದ ರಾಷ್ಟ್ರೀಯತೆಯವರೆಗೆ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಬಹುಶಿಸ್ತೀಯ ಶಿಕ್ಷಣಕ್ಕೆ ಉತ್ತೇಜನ ನೀಡುತ್ತಿದ್ದು ವಿದ್ಯಾರ್ಥಿಗಳನ್ನು ವಿಷಯಗಳ ಮಿತಿಗಳಿಂದ ಹೊರತಂದು ಸಮಗ್ರ ವ್ಯಕ್ತಿತ್ವ ರೂಪಿಸುವ ಗುರಿ ಹೊಂದಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳಿಸಿದ್ದು ಸಾಧನೆಗಳ ಹೊತ್ತಗೆಯನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಬಿಡುಗಡೆ ಮಾಡಿದರು. ಚಿತ್ರದುರ್ಗದ ಧವಳಗಿರಿಯ ಶ್ರೀ ಕ್ಷಿಪ್ರಪ್ರಸಾದ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೊತ್ತಿಗೆಯನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯಕ್ಕೆ ಅವರು ಚಾಲನೆ ನೀಡಿದರು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಾಗೂ ತ್ಯಾಗ ಬಲಿದಾನದ ದ್ಯೋತಕವಾಗಿ ಮೊಹರಂ ತಿಂಗಳ ಕೊನೆಯ ಮತ್ತು ಅತ್ಯಂತ ಪ್ರಮುಖ ದಿನ ಅಶುರಾವನ್ನು ಇಂದು ಆಚರಿಸಲಾಗುತ್ತಿದೆ. ಕರ್ಬಲಾ ಕದನದಲ್ಲಿ ಇಮಾಮ್ ಹುಸೇನ್ ಅವರು ಹುತಾತ್ಮಗೊಂಡ ಈ ದಿನವನ್ನು ದೇಶಾದ್ಯಂತ ಶೋಕದ ದಿನವಾಗಿ ಪರಿಗಣಿಸಲಾಗುತ್ತದೆ. ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳಾದ ಮೊಹರಂನ 10ನೇ ದಿನವನ್ನು ಅಶೂರಾ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಉಪವಾಸ ಹಾಗೂ ಪ್ರಾರ್ಥನಾ ಮಂದಿರಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತಿದೆ. ಧಾರವಾಡ, ಹುಬ್ಬಳ್ಳಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ನಿನ್ನೆ ಪಂಜಾಗಳ ಮೆರವಣಿಗೆ, ಕೆಂಡ ಹಾಯುವ ಸಂಪ್ರದಾಯ ಪಾಲಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ರಾಜ್ಯದ ಮಳೆ ಅಭಾವದ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್ ಶೀಘ್ರ ಸಮಾಲೋಚನೆ. ವಿಕಸಿತ ಭಾರತ 2047 ಸಂಕಲ್ಪ, ಯುವಜನರ ಕೊಡುಗೆ ಗಣನೀಯ, ರಾಜ್ಯಪಾಲರ ಅಭಿಮತ.

0: ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ. ದಿನಾಂಕ 28ರಂದು ಆಯೋಜಿಸಲಾದ ಪಲ್ಸ್ ಪೋಲಿಯೋ ಅಭಿಯಾನ ಹಾಗೂ ಮಳೆಗಾಲದಲ್ಲಿ ಕೈಗೊಳ್ಳಬೇಕಾದ ಎಚ್ಚರಿಕೆ ಕುರಿತಂತೆ ಧಾರವಾಡ ಜಿಲ್ಲೆಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾ ಪರಶುರಾಮ್ ಎಫ್ಕೆ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
2: ಆತ್ಮೀಯ ಕೇಳುಗ್ರೆ, ಮಗು ನಕ್ಕೊಂಡಿದ್ರ, ಖುಷಿ ಖುಷಿಯಾಗಿದ್ರ, ಆರೋಗ್ಯವಾಗಿತ್ತು ಅಂತಂದ್ರ ಆ ಮಗುವನ್ನ ನೋಡೋದು, ಮಾತನಾಡಿಸೋದು ಎಲ್ಲರೂ ಖುಷಿ ಪಡ್ತಾರ. ಆದ್ರೆ ಎಷ್ಟೋ ಸಂದರ್ಭದಲ್ಲಿ ನಾವು ಮಾಡುವ ಒಂದು ಸಣ್ಣ ತಪ್ಪಿನಿಂದ ಮಗು ಬೇರೆ ಬೇರೆ ಸಮಸ್ಯೆಗಳಿಗೆ ಈಡಾಗ್ತದೆ, ತೊಂದರೆಗೆ ಈಡಾಗ್ತದೆ. ಈ ನಿಟ್ಟಿನಲ್ಲಿ ಪಾಲಕರು ಪೋಷಕರು ಹೆಚ್ಚಿನ ಒಂದು ಕಾಳಜಿ ಮಾಡೋದು ಅತ್ಯಗತ್ಯ. ಹಂಗಾಗಿನೇ ಮಗು ಜನಿಸಿದ ತಕ್ಷಣನೇ ಮಕ್ಕಳ ತಜ್ಞರು ಒಂದು ಕಾರ್ಡನ್ನೇ ಮಾಡಿಕೊಟ್ಬಿಡ್ತಾರೆ. ಮಕ್ಕಳಿಗೆ ಯಾವ್ಯಾವ ಟೈಮಲ್ಲಿ ಏನೇನ್ ಹಾಕಿಸ್ಬೇಕು, ವ್ಯಾಕ್ಸಿನೇಷನ್, ಡ್ರಾಪ್ಸ್, ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಪಾಲಕ ಪೋಷಕರು ಕಾಳಜಿ ಮಾಡ್ತಿರ್ತಾರೆ. ಅದರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಕೂಡ ವಿಶೇಷವಾಗಿ ಮಕ್ಕಳ ಆರೋಗ್ಯದ ದೃಷ್ಟಿಯಲ್ಲಿ ಹಲವಾರು ಯೋಜನೆಗಳನ್ನು ಹಾಕೊಂಡು ಕಾರ್ಯನಿರತರಾಗಿರ್ತಾರೆ. ಅಂತ ಒಂದು ಕಾರ್ಯಕ್ರಮ ಅಂದ್ರೆ ಪಲ್ಸ್ ಪೋಲಿಯೋ ದಿನ. ಇದೇ ತಿಂಗಳು 28ನೇ ತಾರೀಕು ಭಾನುವಾರ ಪಲ್ಸ್ ಪೋಲಿಯೋ ದಿನ ಅಂತ ಆಚರಿಸಲಾಗ್ತದೆ. ಸೊನ್ನೆಯಿಂದ ಹಿಡಿದು 5 ವರ್ಷದ ಮಗುವಿನ ತನಕ ಪ್ರತಿಯೊಂದು ಮಗುವಿಗೆ 2 ಹನಿ ಪಲ್ಸ್ ಪೋಲಿಯೋ ಹಾಕೋದ್ರಿಂದ ಆ ಮಗು ಪೋಲಿಯೋದಿಂದ ಮುಕ್ತವಾಗಿ ಆರೋಗ್ಯವಂತ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ತದ ಅನ್ನೋದು ಈ ಅಭಿಯಾನದ ಮುಖ್ಯ ಉದ್ದೇಶ. ಏನೆಲ್ಲ ಕಾರ್ಯಕ್ರಮಗಳನ್ನ ಇಲಾಖೆ ಹಾಕೊಂಡಿದೆ, ಸಾರ್ವಜನಿಕರು ಇದರ ಪ್ರಯೋಜನವನ್ನ ಹೇಗೆ ಪಡ್ಕೊಳ್ಬೇಕು, ಈ ನಿಟ್ಟಿನಲ್ಲಿ ನಮಗೆ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಧಾರವಾಡ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾ ಪರಶುರಾಮ್ ಎಫ್ಕೆ ಅವರು ನಮ್ಮ ಜೊತೆಗೆ ಸ್ಟುಡಿಯೋನಲ್ಲಿದ್ದಾರೆ. ನಮಸ್ಕಾರ ಡಾಕ್ಟರ್ ಪರಶುರಾಮ್ ಅವರು.
3: ನಮಸ್ಕಾರ ಮೇಡಮ್.
2: ಡಾಕ್ಟ್ರೆ, ತಾವು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದೀರಿ, ಅದಕ್ಕಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಹಾರ್ದಿಕ ಅಭಿನಂದನೆಗಳು.
3: ಥ್ಯಾಂಕ್ ಯು
2: ಸರ್. ಈಗ 28 ಜೂನ್ ಪೋಲಿಯೋ ದಿನ ಅಂತ ಆಚರಿಸ್ತೀವಿ, ಈ ಒಂದು ದಿನದ ಆಚರಣೆಯ ಮಹತ್ವ ನಮ್ಮ ಕೇಳುಗರಿಗೆ ತಿಳಿಸಿಕೊಡ್ತೀರಿ?
3: ಈಗ 28ನೇ ತಾರೀಕು ಮೇಡಮ್ ಈ ವರ್ಷ ನಾವು ಜೂನ್ ಯಾಕೆ ತಗೊಂಡಿವಿ ಅಂತಂದ್ರೆ, ಈಗ ನೆರೆ ರಾಷ್ಟ್ರಗಳಲ್ಲಿ ಯುದ್ಧ ಪ್ರಾರಂಭ ಆಗಿದ್ರಿಂದ ಬೇರೆ ದೇಶಗಳಿಂದ ಭಾರತ ದೇಶಕ್ಕೆ ಬರತಕ್ಕಂಥ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ, ಮತ್ತು ಈಗ ನಮ್ಮ ಪಕ್ಕದಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಲ್ಲಿ ಪೋಲಿಯೋ ಪ್ರಕರಣಗಳು ಕಂಡು ಬಂದಿರೋದ್ರಿಂದ, ಇಲ್ಲಿ ನಮ್ಮಲ್ಲಿ ಮುಂಚಿತವಾಗಿ ನಾವು ಆಲ್ರೆಡಿ ಪೋಲಿಯೋ ಮುಕ್ತ ರಾಷ್ಟ ಆಗಿ ಘೋಷಣೆ ಆಗಿದ್ದರಿಂದ ನಮ್ಮಲ್ಲಿ ಮುಂದೆ ಪೋಲಿಯೋ ಕೇಸ್ ಬರಬಾರದು ಅನ್ನೋ ಉದ್ದೇಶದಿಂದ ನಾವು ಪ್ರೊಫಿಲೆಕ್ಟಿಕ್ ಆಗಿ ಮುಂಜಾಗ್ರತಾ ಕ್ರಮವಾಗಿ ಈ ಪೋಲಿಯೋ ಹನಿಯನ್ನು ಹಾಕಿಸ್ತಾ ಇದ್ದೀವಿ ಮೇಡಮ್.
2: ಅಂದ್ರೆ ಈ ಒಂದು ಪೋಲಿಯೋ ಹನಿಗಳನ್ನ ಹಾಕಿಸ್ಬೇಕು ಅಂತ ಸಾರ್ವಜನಿಕರಲ್ಲಿ ತಾವು ಕರೆ ಕೊಟ್ಟಿದ್ದೀರಿ, ಮನವಿ ಮಾಡಿಕೊಂಡಿದ್ದೀರಿ. ಸಾರ್ವಜನಿಕರು ಹೇಗೆ ಪಾತ್ರ ವಹಿಸಬೇಕು ಈ ಒಂದು ವಿಶೇಷ ಅಭಿಯಾನದಲ್ಲಿ?
3: ಮೇಡಮ್, ಆಲ್ರೆಡಿ ನಾವು ಸ್ಕೂಲು ಕಾಲೇಜ್ ಆಗಿರ್ಬಹುದು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬಹುದು, ಆಮೇಲೆ ನಮ್ಮ ಆರೋಗ್ಯ ಕಾರ್ಯಕರ್ತರ ಆಗಿರ್ಬೋದು, ಆಶಾ ಕಾರ್ಯಕರ್ತರ ಆಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರ ಆಗಿದ್ರು, ಆಲ್ರೆಡಿ ತಮ್ಮ ಹಂತದಲ್ಲಿ ಸಭೆಗಳನ್ನು ಏರ್ಪಡಿಸಿ ತಂದೆ ತಾಯಿಯಿಂದ ಸಭೆ ಆಗಿದ್ದು, ಮಾಸಿಕ ಸಭೆ ಮಾಡೋದ್ರಾಗಲಿ, ಈ ಎಲ್ಲಾ ಸಭೆಗಳಲ್ಲಿ ಪೋಲಿಯೋ ಬಗ್ಗೆನೇ ಮುಕ್ತವಾಗಿ ಮಾತಾಡಿಕೆಸಿ ಪೋಲಿಯೋ ಯಾವ ದಿನ ಹಾಕ್ತೀವಿ, ಯಾಕೆ ಹಾಕಿಸ್ಬೇಕು, 0-5 ಮಕ್ಕಳಿಗೆ ಕಂಪಲ್ಸರಿ ಕಡ್ಡಾಯವಾಗಿ ತಮ್ಮ ಮಗುವನ್ನ ಪೋಲಿಯೋ ಮುಕ್ತವಾಗಿ ಮಾಡಬೇಕು, ಯಾವುದೇ ರೀತಿ ಪೋಲಿಯೋ ರೋಗ ಬರಬಾರದು ಅನ್ನೋ ಉದ್ದೇಶದಿಂದ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಬೂತ್ ಡೇನೆ ಬಂದು ಹಾಕಿಸಲಿಕ್ಕೆ ಮೋಟಿವೇಟ್ ಮಾಡಿದ್ದೆ.
2: ಅಂದ್ರೆ ಈ 28 ಭಾನುವಾರ ಸಾಧಾರಣ ಯಾವ ಗಂಟೆಯಿಂದ ಯಾವ ಗಂಟೆಯವರೆಗೂ ಸಾರ್ವಜನಿಕರು ಎಲ್ಲೆಲ್ಲಿ ಹೋಗಿ ಪೋಲಿಯೋ ಹನಿ ಹಾಕಿಸ್ಬೇಕು ಅಂತ ಹೇಳ್ತೀವಿ
3: ಮೇಡಮ್? ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ನಮ್ಮ ಉಪಕೇಂದ್ರಗಳಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಪೋಲಿಯೋ ಹನಿಯನ್ನು ಹಾಕಿಸಬಹುದು.
2: ಅಂದ್ರೆ ಈ ನಿಟ್ಟಿನಲ್ಲಿ ಜನ ಹಾಕಿಸ್ಬೇಕು ಅಂತಂದಾಗ ಅವರು ತಮ್ಮ ಮಕ್ಕಳನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಹಾಕಿಸ್ಬೇಕು ಅನ್ನೋ ಕರೆಯನ್ನ ತಾವು ಕೊಟ್ರಿ. ಆದ್ರೆ ಅಕಸ್ಮಾತ್ ಆ ಭಾನುವಾರ ಏನೋ ಅನಾನುಕೂಲತೆಯಿಂದಾಗಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಆ ದಿನ ಮುಗಿದೇ ಹೋಯ್ತಾ?
3: ಇಲ್ಲ ಮೇಡಮ್, ಅದು ಬೂತ್ ಡೇ ಅಂತ ಹೇಳ್ತೀವಿ ನಾವು. ಒಂದ್ ವೇಳೆ ಅವತ್ತಿನ ದಿವಸ ಅವ್ರಿಗೆ ಹಾಕ್ಸಕ್ ಆಗ್ಲಿಲ್ಲಪ್ಪ ಅಂದ್ರೆ ಇನ್ನೂ 3 ದಿವಸ ಇರ್ತೈತಿ. ಅರ್ಬನ್ದಲ್ಲಿ ನಾವು 3 ದಿವಸ ಮನೆ ಮನೆಗೆ ಭೇಟಿ ನೀಡಿ, ಯಾರು ಮನೆಯಲ್ಲಿ 0-5 ವರ್ಷದ ಮಕ್ಕಳು ಯಾರಿರ್ತಲ್ಲ ಅವ್ರಿಗೆ ಮನವೊಲಿಸಿ, ಒಂದ್ ವೇಳೆ ಈ ಲಸಿಕಾ ವಂಚಿತರಾಗಿದ್ರಂದ್ರೆ ಅವ್ರ ನಮ್ಮ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ನಮ್ಮ ಆರೋಗ್ಯ ಕಾರ್ಯಕರ್ತರಿರ್ಬೋದು, ಎಲ್ಲರೂ ಅವ್ರು ಕರ್ಕೊಂಡ್ ಬಂದ್ಕೇಸೆ ಲಸಿಕೆ ಹಾಕ್ಸೋ ಜವಾಬ್ದಾರಿ ನಮ್ದೇ ಆಗಿರ್ತದೆ, ಆಮೇಲೆ ಅಷ್ಟೇ ತಂದೆ ತಾಯಿಗಳದು ಆಗಿರ್ತದೆ.
2: ಈಗ ನಮ್ಮ ಭಾರತ ಪೋಲಿಯೋ ಮುಕ್ತವಾದಂತ ರಾಷ್ಟ ಆಗಿದೆ ಅಂದ್ರೆ ಎಲ್ಲೂ ಈ ತರ ಪೋಲಿಯೋ ಇದ್ದ ಪ್ರಕರಣಗಳು ಕಂಡು ಬಂದಿಲ್ವಾ?
3: ಇಲ್ಲ ಮೇಡಮ್,

0: 14 ಮಾರ್ಚ್ 27 WHO ಭಾರತ ದೇಶವನ್ನ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಘೋಷಣೆ ಮಾಡಿದ್ರು. ಯಾಕಂದ್ರೆ 3 ವರ್ಷದಿಂದ ಯಾವುದೇ ಕಂಟಿನ್ಯೂಸ್ ನಮ್ಮಲ್ಲಿ ಪೋಲಿಯೋ ಪ್ರಕರಣ ಕಂಡು ಬರಲಿಲ್ಲಪ್ಪ ಅಂದ್ರೆ 2014 ಡಿಕ್ಲೇರ್ ಆಗಿದೆ. ಈಗೂ ನಾವು 2014 ಡಿಕ್ಲೇರ್ ಮಾಡಿದ್ವಿ ಅಂದ್ರೆ ಈಗ ಯಾಕೆ ಮಾಡ್ತಾ ಇದ್ವಿ ಅಂದ್ರೆ ಈಗ ತಾನೇ ಹೇಳಿದಾಗ ಹೊರ ದೇಶಗಳಲ್ಲಿ ಯುದ್ಧ ಪ್ರಾರಂಭ ಆದ ಕಾರಣ ವಲಸೆ ಬರ್ತಕ್ಕಂಥ ಜನಸಂಖ್ಯೆ ಜಾಸ್ತಿ ಇರೋ ಕಾರಣ ನಾವು ಮುಂಜಾಗ್ರತಾ ಕ್ರಮವಾಗಿ ಹನಿಯನ್ನು ಹಾಕಿಸ್ತಾ ಇದ್ದೀವಿ.
1: ಅಂದ್ರೆ ಈ ವರ್ಷ ಮಾತ್ರ ಇದನ್ನು ಶುರು ಮಾಡಿದ್ದೀರಾ ಅಥವಾ ಕಳೆದ ವರ್ಷ ಅಂದ್ರೆ 23, 22, 21 ಆ ವರ್ಷಗಳಲ್ಲೂ ಕೂಡ ಇತ್ತ?
0: ಇಲ್ಲ ಮೇಡಮ್, ನಡಕ್ಕೆ 2-3 ವರ್ಷ ಯಾವುದೇ ಕೇಸಸ್ ಅಂತ ಇದ್ದಿಲ್ಲ. ಈ ಯುದ್ಧನೂ ಇದ್ದಿಲ್ಲ, ಹೆಚ್ಚು ಕಡಿಮೆ ಯುದ್ಧನೂ ಇದ್ದಿಲ್ಲ. ಇದ್ಯಾಕೆ ನಮ್ಮ ಪಕ್ಕದಲ್ಲೇನೆ ಅವು ಯಾವ ನೆರೆ ರಾಷ್ಟ್ರಗಳು ಮೇನ್ ಅಂತಂದ್ರೆ ಯಾವ್ದಿರ್ಬಹುದು, ನಮ್ಗೆ ಈಗ ನಡೆದಕ್ಕಂತ ಯುದ್ಧ ಇರಬಹುದು. ಆ ಯುದ್ಧದಲ್ಲಿ ಏನಾದರೂ ಹೆಚ್ಚು ಕಡಿಮೆ ನಮ್ಮ ಇಂಡಿಯನ್ಸ್ ಜಾಸ್ತಿ ಜನ ಅಲ್ಲಿ ಮೈಗ್ರೇಷನ್ ಇರೋದ್ರಿಂದ ಸೊ ನಮ್ಮ ಇಂಡಿಯನ್ಸ್ನೇ ನಮ್ಮಲ್ಲಿ ಹೊಳ್ಳಿ ಬರ್ತಕ್ಕಂಥ ಚಾನ್ಸ್ ಜಾಸ್ತಿ ಇರೋದ್ರಿಂದ ಸೊ ಆ ಪ್ರಕರಣಗಳು ಕಂಡು ಬರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ.
1: ಇದೊಂದು ಎಚ್ಚರಿಕೆ ಕ್ರಮ ಹೇಳ್ತೀರಿ?
0: ಎಸ್, ಖಂಡಿತವಾಗಿ ಇದು ಎಚ್ಚರಿಕೆ ಕ್ರಮ.
1: ಅಂದ್ರೆ ನಮಗೆ ಬರಬಾರದು ಅನ್ನೋ ರೀತಿಯಲ್ಲಿ ಒಂದು ಪ್ರಿಕಾಷನ್ ನಾವಿದು ತಗೊಳ್ತಾ ಇರೋದು.
0: ಎಸ್ ಮೇಡಮ್.
1: ಈಗ ಡಾಕ್ಟರ್ ಪರಶುರಾಮ್ ಅವರೇ, ಮಗುವಿಗೆ 2 ಹನಿ ಮಾತ್ರ ಹಾಕೋದ್ರಿಂದ ಈಗ 0-5 ವರ್ಷ ಅಂದ್ರಿ, 1-9 ತಿಂಗಳ ಮಗುವಿಗಾದ್ರೂ 2 ಹನಿ ಹಾಕ್ತಿರಿ, 5 ವರ್ಷದ ಮಗುವಿಗಾದ್ರೂ 2 ಹನಿ ಹಾಕ್ತಿರಿ, ಅಂದ್ರೆ ಆ ಮಗುವಿನ ವಯಸ್ಸಿಗೆ ಅಷ್ಟು ಸಾಕಾಗುತ್ತ?
0: ಇಲ್ಲ, ಏನ್ ಅದಕ್ಕೇನು ಡಿಫ್ರೆನ್ಸ್ ಏನಿಲ್ಲ ಮೇಡಮ್. ಅದ್ರಲ್ಲಿ ಏತಿ ಇರ್ತಕ್ಕಂತ ಒಂದು ಪೊಟೆನ್ಸಿ ಅನ್ನೋದು ಏನಿರ್ತಾರೆ ವ್ಯಾಕ್ಸಿನ್ಸ್, ಅದು ನಾವು 0 ಮಕ್ಕಳಿಗೂ 2 ಹನಿ ಹಾಕಬಹುದು, 5 ವರ್ಷ ಮಕ್ಕಳಿಗೂ 2 ಹನಿ ಹಾಕಬಹುದು.
1: ಅದ್ರಲ್ಲಿ
0: ಏನು ಡಿಫ್ರೆನ್ಸ್ ಏನು ಆಗಲ್ಲ ಮೇಡಮ್.
1: ಡಾಕ್ಟರ್, ಒಂದು ಕೆಲವು ನಮ್ಮ ಜನರಲ್ಲಿ ಒಂದು ಮೂಢನಂಬಿಕೆ ಏನಿದೆ ಅಂತಂದ್ರೆ, ಈ ತರ 2 ಹನಿ ಹಾಕೋದ್ರಿಂದ ನಾಳೆ ಮಗುವಿಗೆ ಏನಾದ್ರೂ ತೊಂದರೆ ಆದರೆ ಬೇಡ ಬಿಡ್ರಿ ಯಾಕೆ ಹಾಕ್ಸೋದು ಅಂತ ಉದಾಸೀನ ಮಾಡುವಂತ ಕೆಲವು ಜನರಿದ್ದಾರೆ, ಅಂತವ್ರಿಗೆ ತಾವೇನ್ ಹೇಳಕ್ ಇಷ್ಟಪಡ್ತೀವಿ?
0: ಇಲ್ಲ ಮೇಡಮ್, ಅದು ಕಳೆದ ನಾವೇನೀಗ ಒಂದು ಈ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಾಗ 20-25 ವರ್ಷದಿಂದ ಏನು ಜನರಲ್ಲಿ ಒಂದು ಪೋಲಿಯೋ ಹಾಕೋದ್ರಿಂದ ಪೋಲಿಯೋ ರೋಗ ಬರುತ್ತ ಅನ್ನೋ ಒಂದು ಏನು ಕಲ್ಪನೆ ಇತ್ತು. ನಮ್ಮೆಲ್ಲ ಆರೋಗ್ಯ ಕಾರ್ಯಕರ್ತರಾಗಿರ್ಬೋದು, ಆಶೋಗ ಕಾರ್ಯಕರ್ತರ ಅಂಗಡಿಕರ್ತರು, ಅವರೆಲ್ಲ ಐಇಸಿ ತಿಳುವಳಿಕೆ ನೀಡಿಕೆ ಆರೋಗ್ಯ ಕಾರ್ಯಕ್ರಮದ ಬಗ್ಗೆ ಈ ಪೋಲಿಯೋ ರೋಗದ ಬಗ್ಗೆ ತಿಳುವಳಿಕೆ ನೀಡಿದಾಗ ಈಗ ನಾವು ಬೂತ್ ಡೇನೆ ನಾವು ಇವನ್ ಹೇಳಿಲ್ಲ ಅಂದ್ರೂ ಜನ ಹುಡ್ಕೊಂಡು ಬಂದು ಬೂತ್ ತನ ಹಾಕ್ಸರ ಅಷ್ಟು ಅವೇರ್ನೆಸ್ ನಮ್ಮ ಆರೋಗ್ಯ ಕಾರ್ಯಕರ್ತರು ಕ್ರಿಯೇಟ್ ಮಾಡಿದ್ದಾರೆ ಮೇಡಮ್.
1: ಅಂದ್ರೆ ಈ ಒಂದು ಪೋಲಿಯೋ ಲಸಿಕಾ ಅಭಿಯಾನದಲ್ಲಿ ಇಲಾಖೆಯ ಜೊತೆ ಜೊತೆಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಮತ್ತೆ ಈ ಪ್ರೈಮರಿ ಹೆಲ್ತ್ ಸೆಂಟರ್ನವರು ಇವರೆಲ್ಲ ಒಂದು ತಮಗೆ ಸಹಕಾರ ನೀಡ್ತಾರಂತ
0: ಮೇಡಮ್. ಇಷ್ಟಲ್ಲದೆ ಶಿಕ್ಷಣ ಇಲಾಖೆ ಇರಬಹುದು, ಆಮೇಲೆ KSRTC ಅವರು ಇರಬಹುದು, ಆಮೇಲೆ ವಿದ್ಯುತ್ ಇಲಾಖೆಯವರು ಇರಬಹುದು, ಆಮೇಲೆ IMA ಸೊಸೈಟಿ ಅವರು ಇರಬಹುದು, ಆಮೇಲೆ ಇನ್ನಿತರ NGO ಇವರೆಲ್ಲರೂ ಸೇರಿಸಿ ಕೈ ಜೋಡಿಸಿದಾಗ ನಮ್ಮ ಕಾರ್ಯಕ್ರಮ ಇಷ್ಟು ನಾವು 100% ಅಚೀವ್ ಮಾಡಿದ್ವಿ ಅಂತ ಹೇಳಿಕೆ ಎಮ್ಮೆ ಅನ್ಸುತ್ತೆ ಮೇಡಮ್.
1: ಅಂದ್ರೆ ಎಲ್ಲರ ಒಂದು ಸಹಾಯ ಸಹಕಾರದಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬಹುದು ಅಂತ ತಾವು ಹೇಳ್ತೀರಿ. ಈಗ ಪರಶುರಾಮ್ ಅವರು, ತಾವು DHO ಆಗಿ ಅಧಿಕಾರವನ್ನು ಸ್ವೀಕರಿಸಿದಿರಿ, ಈಗೇನು ಮಳೆಗಾಲ ಆರಂಭ ಆಗ್ತಾ ಬಂತು, ಈ ಮಳೆಗಾಲದಲ್ಲಿ ಕೂಡ ಸಾಕಷ್ಟು ನಮಗೆ ರೋಗ ರುಜಿನಗಳು ಸಾಮೂಹಿಕವಾಗಿ ಜನರನ್ನು ಕಾಡ್ತಾ ಇರ್ತವೆ. ಈ ಡೆಂಗ್ಯೂ ಆಗ್ಬಹುದು, ಚಿಕುನ್ಗುನ್ಯಾ ಆಗ್ಬಹುದು, ಮಲೇರಿಯಾ ಆಗ್ಬಹುದು, ಈ ಸೊಳ್ಳೆಗಳಿಂದ ಬರುವಂತಹ ಕಾಯಿಲೆಗಳು ಕೂಡ ಹಲವಾರು ಅವ. ಈಗ ತಾವು ಈ ಅಭಿಯಾನದ ಬಗ್ಗೆ ನಮ್ಮ ಕೆಳಗರಿಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ, ಇದರ ಜೊತೆಗೆ ಈ ಸಾಮೂಹಿಕವಾಗಿ ಬರುವಂತಹ ಈ ಕಾಯಿಲೆಗಳ ಬಗ್ಗೆ ಸಾರ್ವಜನಿಕರು ಏನು ಎಚ್ಚರಿಕೆ ತಗೊಳ್ಬೇಕು, ಇಲಾಖೆ ಏನೇನು ಕ್ರಮ ಕೈಗೊಂಡಿದೆ ಅಂತ ಹೇಳ್ತೀರಿ?
0: ಎಸ್, ಈ ಮಾನ್ಸೂನ್ ಬರೋಕ್ಕಿಂತ ಮುಂಚೆ ನಾವು ಆರೋಗ್ಯ ಇಲಾಖೆಯಲ್ಲಿ ಏನ್ ಮಾಡ್ತಾ ಇದ್ರೆ ಪ್ರತಿ ಶುಕ್ರವಾರ ಎಷ್ಟು 2ನೇ ಮತ್ತು 4ನೇ ಶುಕ್ರವಾರ ನಮ್ಮ ಆರೋಗ್ಯ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಆಮೇಲೆ ನಮ್ಮ ಆಶಾ ಕಾರ್ಯಕರ್ತರು ಎಲ್ಲರೂ ಮನೆ ಮನೆ ಹೋಗಿಸಿ ಲಾರ್ವಾ ಸರ್ವೆ ಅಂತ ಮಾಡಿಸ್ತಾ ಇದ್ದೀವಿ ಮೇಡಮ್. ಪ್ರತಿ ಶುಕ್ರವಾರ ಮಾಡಿಸ್ತಾ ಇದ್ದಲ್ಲಿ ಅಲ್ಲಿ ಏನಾದರೂ ಲಾರ್ವಾ ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ಸಂಬಂಧಪಟ್ಟಂತ ಮನೆಯವರಿಗೆ ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಹೇಳ್ತೀವಿ, ನೀರನ್ನು ಚೆಲ್ಲಿಕ್ಕೆ ಹೇಳ್ತೀವಿ. ಇದು ಕಂಟಿನ್ಯೂಸ್ ಮಾಡ್ಕೊಂತ ಬಂದಂತ ಒಂದು ಪ್ರಕ್ರಿಯೆ. ಬಟ್ ಈಗ ತಾವು ಕೇಳಿದಂಗ ಮಾನ್ಸೂನ್ ಪ್ರಾರಂಭ ಆಗಿದೆ. ಮಾನ್ಸೂನ್ ಪ್ರಾರಂಭ ಆದ್ಮೇಲೆ ಚಿಕನ್ ಗುನ್ಯಾ, ಮಲೇರಿಯಾ, ಡೆಂಗ್ಯೂ, ಜಪಾನೀಸ್ ಎನ್ಕೆಫಾಲಿಟಿಸ್, ಜೀಕಾ, ಆಮೇಲೆ ಫೈಲೇರಿಯಾ, ಇವು ಕಾಮನ್ ಆಗಿ ಸೊಳ್ಳೆ ಕಚ್ಚೂರಿಂದ ಬರ್ತಕ್ಕಂಥ ಕಾಯಿಲೆಗಳಾಗಿರ್ಬೋದು. ಬಟ್ ಕಳೆದ 2-3 ವರ್ಷದಲ್ಲಿ ನಾವು ನೋಡಿದಾಗ ಈಗ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅದು ರೋಗ ಹರಡ್ತಕ್ಕಂಥದ್ದು ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತ ನಾವೊಂದು ಹೆಮ್ಮೆಯಿಂದ ಹೇಳ್ಕೋಬಹುದು ಮೇಡಮ್. 2023 786 ಕಂಡು ಬಂದಾಗ 2024 175 ಅಂತ ಕಂಡು ಬಂತು. ಸೊ ಲಾಸ್ಟ್ ಈಗ ನೋಡಿದಾಗ ಎಷ್ಟು ಕಡಿಮೆ ಆಗಿದೆಯಪ್ಪ ಅಂತಂದ್ರೆ ಲಾಸ್ಟ್ ಒಳ್ಳೆ ಚೆನ್ನಾಗಿ ಮಳೆ ಆಯ್ತು ಅಂತ. ಮಳೆ ಆಯ್ತು ಸ್ವಲ್ಪ ಏನಾದರೂ ಕ್ಲೈಮೇಟ್ನಲ್ಲಿ ವೇರಿಯೇಷನ್ ಆಯ್ತಂದ್ರೆ ಹ್ಯುಮಿಡಿಟಿ ಇರ್ಬೋದು, ಟೆಂಪರೇಚರ್ ಇರ್ಬೋದು, ಮಳೆ ಇನ್ ಟೈಮ್ ಆಗಲಿಲ್ಲ, ಮಳೆ ಬಂದು ಸ್ವಲ್ಪ ನಿಂತು ಮತ್ತೆ ಮಳೆ ಆಯ್ತಂದ್ರೆ ಸೊ ಅಲ್ಲಿ ಸೊಳ್ಳೆ ಉತ್ಪತ್ತಿಗಳಾಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಎಲ್ಲಿ ನೀರು ನಿಲ್ಲೋ ಪ್ರಮಾಣ ಜಾಸ್ತಿ ಇರ್ತೈತಿ ಅಲ್ಲಿ ನೀರು ನಿಂತಪ್ಪ ಅಂದ್ರೆ ಲಾರ್ವಾ ಉತ್ಪತ್ತಿ ಆಗ್ತೈತಿ. ಆ ಲಾರ್ವಾ ಉತ್ಪತ್ತಿ ಆದ್ರೆ ಅಲ್ಲಿಂದ ಮಾಸ್ಕಿಟೋ ಡೆವಲಪ್ ಆಯ್ತು. ಆ ಮಾಸ್ಕಿಟೋ ಡೆವಲಪ್ ಆಗೋದ್ರೆ ಬೈಟ್ ಆದ್ರೆ ಅಲ್ಲಿ ಮಲೇರಿಯಾ ಡೆಂಗ್ಯೂ ಚಿಕನ್

0: ಡೆಂಗು ಬರ್ಬೋದು ಅಂತ ನಾ ಹೇಳೋದು. ಬಟ್ ಈಗ ನಮ್ಮೆಲ್ಲ ಆರೋಗ್ಯ ಕಾರ್ಯಕರ್ತರು ಬೇರೆ ಇಲಾಖೆಯವರ ಸಹಕಾರದಿಂದ ಆಮೇಲೆ ತಾವು ತಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ನೀಡಿದಕ್ಕಂತ ಒಂದು ತಿಳುವಳಿಕೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಈ ನಮ್ಮ ಏನ್ ನಾವು ವೆಕ್ಟರ್ ಬೋರ್ನ್ ಡಿಸೀಸ್ ಅಂತ ಹೇಳ್ತೀವಿ ಅವು ಕಂಟ್ರೋಲ್ಗೆ ಹತೋಟಿಯಲ್ಲಿದೆ ಅಂತ ಹೇಳ್ಬೋದು.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ಜನ ಏನ್ರಿ ಮಳೆಗಾಲ ಶುರು ಆಯ್ತು, ವಿಪರೀತ ಸೊಳ್ಳಿ, ಯಾವ ಇಲಾಖೆಯವರು ಏನು ಕ್ರಮ ತಗೊಂಡೇ ಇಲ್ಲ ಅಂತ ಸೀದಾ ಒಂದು ದೋಷಾರೋಪಣೆಯನ್ನ ಇಲಾಖೆಗೆ ವಹಿಸಿಬಿಡ್ತಾರೆ. ಕಾರ್ಪೊರೇಷನ್ ಅವರು ಸರಿಗ್ ಬರುವುದಿಲ್ಲ, ಕಸ ವಿಲೇವಾರಿ ಸರಿಗ ಆಗುವುದಿಲ್ಲ, ನೀರ್ ನಿಂತಲ್ಲಿ ನಿಲ್ತದ ಅಂತ ಅಂದ್ರೆ ಒಂದು ಜವಾಬ್ದಾರಿಯನ್ನ ಮತ್ತೊಬ್ಬರ ತಲೆಗೆ ಎತ್ತ ಹಾಕುವುದು ಸಾಮಾನ್ಯವಾದದ್ದು. ಆದ್ರೆ ಸಾರ್ವಜನಿಕರ ಒಂದು ಪಾತ್ರ, ಅವರ ಒಂದು ಕರ್ತವ್ಯ ಕೂಡ ಇದೆ ಇಂಥ ಒಂದು ರೋಗಗಳನ್ನ ತಡೆಗಟ್ಟುವಲ್ಲಿ, ಅವರ ಪಾತ್ರ ಏನಿದೆ ಅಂತ ಹೇಳ್ತೀವಿ.
0: ತಾವು ಕೇಳಿದ ಒಳ್ಳೆ ಪ್ರಶ್ನೆ ಮೇಡಮ್. ಸಾರ್ವಜನಿಕರಿಗೆ ತಿಳಿಸುವುದೇನಂತಂದ್ರೆ, ಈಗ ಆಲ್ರೆಡಿ ನಮ್ಮ ಆರೋಗ್ಯ ಕಾರ್ಯಕರ್ತರು ತಮ್ಮ ಮನೆಗಳಿಗೆ ಬಂದಾಗ ತಮ್ಮ ಮನೆ ಸುತ್ತಮುತ್ತಲಿನ ಪರಿಸರ, ಯಾವುದೇ ರೋಗ ಬರಬಾರ್ದು ಅಂತಲ್ಲ, ತಮ್ಮ ಸುತ್ತಮುತ್ತಲಿನ ಪರಿಸರ, ನಾವು ಸುತ್ತಮುತ್ತ ಪರಿಸರ ಸ್ವಚ್ಛವಾಗಿ ಇಟ್ಕೊಂಡು ಅಂದ್ರೆ ಒಂದು 70-80% ರೋಗದಿಂದ ನಾವು ದೂರ ಇರಬಹುದು ಅಂತ ಹೇಳ್ಬಹುದು. ಫಾರ್ ಎಕ್ಸಾಂಪಲ್, ನಾವು ಪಾಟ್ ಇರ್ತೈತಿ, ಆ ಪಾಟ್ ನಲ್ಲಿ ನಾವು ನೀರು ಹಾಕ್ತಿವಿ, ಮಳೆ ನೀರಿನಂತೆ, ಆ ಸೊಳ್ಳೆ ಬೆಳೀಲಿಕ್ಕೆ 10 ml ವಾಟರ್ ಸ್ಟೋರೇಜ್ ಸಾಕು ಅದಕ್ಕೆ. ಸೊ ಅಂತದ ನಾವು ಡೈಲಿ ಒಂದು 100 ml 200 ಸ್ಟೋರ್ ಮಾಡಿದ್ವಿ ಅಂತಂದ್ರೆ, ಆಮೇಲೆ ಈ ನಾವು ಬಿಸಾಕಿದ ಟೈರ್ ಇರ್ಬೋದು, ಯೂಸ್ ಮಾಡೋದ ಟೈರ್ ಇರ್ಬೋದು, ಆಮೇಲೆ ಪಾಟ್ಸ್ ಇರ್ಬೋದು, ಆಮೇಲೆ ಒಡೆದು ಹೋದಂತ ಬಿಂದಿಗೆ ಇರ್ಬೋದು, ಅದು ನಾವೇನಾದ್ರೂ ಸೈಡ್ ಪಕ್ಕದಲ್ಲಿ ಇಟ್ಟಿವು, ಇದು ಆಮೇಲೆ ನಾವು ಎಳ್ನೀರು ಕುಡಿತೀವಿ, ಆ ನೀರು ಕುಡಿದಂತ ಚಿಪ್ ಅನ್ನ ನಾವು ಸರಿಯಾಗಿ ಪ್ರಾಪರ್ ಡಿಸ್ಪೋಸ್ ಮಾಡಲಿಲ್ಲಪ್ಪ ಅಂತಂದ್ರೆ ಅದು ಮನೆ ಪಕ್ಕ ಹಾಕಿದ ಅಲ್ಲಿ ಮಳೆ ನೀರು ಬಂದು ಸ್ಟೋರ್ ಆಯ್ತು ಅಂತಂದ್ರೆ ಅದು ಚಿಪ್ಪಿನಲ್ಲಿನೇ ನೀರು ನಿಂತು ಅಲ್ಲಿಂದ ಸೊಳ್ಳೆ ಉತ್ಪತ್ತಿ ಆಗ್ಬಹುದು. ಸೊ ಇದು ತಡೆಗಟ್ಟಬೇಕಪ್ಪ ಅಂತಂದ್ರೆ ಸಾರ್ವಜನಿಕರ ಪಾತ್ರನು ಅತಿ ಮುಖ್ಯವಾದದ್ದು.
1: ಹಾಗಾಗಿ ತಮ್ಮ ಮನೆ ಸುತ್ತಮುತ್ತ ಎಲ್ಲೂ ನೀರು ನಿಲ್ಲದಂಗೆ ಕೊಳೆಯದಂಗೆ ಎಚ್ಚರ ವಹಿಸೋದು ನಮ್ಮ ಆದ್ಯ ಕರ್ತವ್ಯ.
0: ಎಸ್, ಖಂಡಿತ.
1: ಅದರ ಜೊತೆಗೆ ಮನೆಯಲ್ಲಿ ಇರುವಂತಹ ಮಕ್ಕಳಿಗೆ ಹಿರಿಯರಿಗೆ ಒಂದು ಆರೋಗ್ಯಪರ ಕಾಳಜಿ ಮಾಡಿಕೊಳ್ಳೋದು ಕೂಡ ಬಹಳ ಮುಖ್ಯ ಅಂತ ತಾವು ಹೇಳ್ತೀರಿ. ಈ ಮಳೆಗಾಲದಲ್ಲಿ ನೀರು ಕೂಡ ಒಂದ್ ಸ್ವಲ್ಪ ಕಲುಷಿತ ಆಗಿ ಬರ್ತದೆ, ಮಳೆ ನೀರು ಎಲ್ಲೆಲ್ಲೋ ಸೇರ್ಕೊಳ್ತದೆ, ಅಷ್ಟು ಪ್ಯೂರಿಫೈ ಆಗಿ ಬರುವುದಿಲ್ಲ ಅಂತ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ನೀರಿನ ಬಳಕೆ ಹೇಗ್ ಮಾಡ್ಬೇಕಂತ?
0: ಇಲ್ಲಿ ಮೇಡಮ್, ಈಗ ನಾವೇನ್ ಮಾಡ್ತಾ ಇದ್ವಿ ಆರೋಗ್ಯ ಇಲಾಖೆ ಅಂತಂದ್ರೆ, ಪ್ರತಿ ಒಂದು ಗ್ರಾಮ ಪಂಚಾಯತ್ ಇರ್ಬೋದು, ಕಾರ್ಪೊರೇಷನ್ ವಾರ್ಡ್ ಇರ್ಬೋದು, every 3 months ಗೆ ನಾವು ವಾಟರ್ ಸ್ಯಾಂಪಲ್ ಅನ್ನ ಪರೀಕ್ಷೆ ಮಾಡ್ತಾ ಇದೀವಿ. ಅದು ಕಲುಷಿತನೋ ಅಕಲುಷಿತನೋ ಗೊತ್ತಿಲ್ಲ ಅಂತ ಕೇಸೆ ನಾವು ಮುಂಜಾಗ್ರತಾ ಕ್ರಮವಾಗಿ SDS ಮೀಡಿಯಾ ಅಂತ ಟೆಸ್ಟ್ ಮಾಡ್ತೀವಿ. ಅಲ್ಲಿ ಟೆಸ್ಟ್ ಮಾಡಿದ್ರೆ ಒಂದ್ ವೇಳೆ ವಾಟರ್ ಕಲುಷಿತ ಆಗಿದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಐಡೆಂಟಿಫೈ ಆಗ್ತೈತಿ. ಇದು ನಾವು ಸರ್ಕ್ಯುಲರ್ ಡೈಲಿ ಮಾಡ್ಕೊಂತ ಬರ್ತಕ್ಕಂತ ಒಂದು ಪ್ರಕ್ರಿಯೆ. ಸೊ ಇಲ್ಲಿ ತನಕ ನಾವು ಮಾಡಿದಂಗ ಲಾಸ್ಟ್ ಮಂತ್ ಕಂಪೇರ್ ಮಾಡಿದ್ರೆ ಓನ್ಲಿ 4 ವಾಟರ್ ಸೋರ್ಸಸ್ ಅನ್ಫಿಟ್ ಬಂತು. ಯಾವುದೇ ರೀತಿ ನಮ್ಮಲ್ಲಿ ಜಿ ಕೇಸಸ್ ರಿಪೋರ್ಟ್ ಆಗಲಿಲ್ಲ, ವಾಂತಿ ಬೇದಿ ಪ್ರಕರಣಗಳು ಯಾವುದೂ ರಿಪೋರ್ಟ್ ಆಗಲಿಲ್ಲ, ಹೋದ ತಿಂಗಳ 3 ಕೇಸ್ ಬಂದು. ಸೊ ಹಿಂಗ ಲಾಸ್ಟ್ ಇಯರ್ಗೆ ಈ ಇಯರ್ ಕಂಪೇರ್ ಮಾಡ್ಕೊಂತಂದ್ರೆ 10-50-60% ಯಾವುದೇ ರೀತಿ ವಾಂತಿ ಬೇದಿ ಪ್ರಕರಣಗಳು ಕಂಡು ಬಂದಿಲ್ಲ. ಸೊ ಇತ್ತೀಚೆಗೆ ತಾವ ಗಮನಿಸಿದ ಹಾಗೆ ಮುತ್ತಿಗೆ ಗ್ರಾಮದಲ್ಲಿ ಆಯ್ತು, ಮುತ್ತಿಗೆ ಗ್ರಾಮದಲ್ಲಿ ಮಳೆ ಜಾಸ್ತಿ ಬಂದು ಆ ಬೋರ್ವೆಲ್ ನೀರಿನಲ್ಲಿ ಹಳ್ಳದ ನೀರು ಬೋರ್ವೆಲ್ ಸೇರ್ಕೇಸಿ ಆ ನೀರು ಕಲುಷಿತಗೊಂಡಿಕೇಸಿ ಆ ನೀರು ಟ್ಯಾಂಕರ್ ಬಿಟ್ಟ ಮೇಲೆ ಸ್ವಲ್ಪ ವಾಂತಿ ಬೇದಿ ಪ್ರಕರಣಗಳು ಕಂಡು ಬಂದು ಅದೇ ಲಾಸ್ಟ್ ಹುಬ್ಳಿ ಧಾರವಾಡ ಜಿಲ್ಲೆಯಲ್ಲಿ ಆಗಿರೋದು. ತದನಂತರ ಅಂತ ಯಾವುದೇ ಪ್ರಕರಣಗಳು ಕಂಡು ಬಂದಿಲ್ಲ ಮೇಡಮ್.
1: ಅಂದ್ರೆ ಈ ನಿಟ್ಟಿನಲ್ಲಿ ಇಲಾಖೆಯ ಜೊತೆಗೆ ಸಾರ್ವಜನಿಕರು ಕೈಗೂ ಜೋಡಿಸಿದಾಗ ಒಂದು ಆರೋಗ್ಯವನ್ನ ಅವರು ಆರಾಮಾಗಿ ಇಟ್ಕೊಳ್ಬಹುದು ಅಂತ ಹೇಳ್ತೀರಿ. ಏನಾದರೂ ತೊಂದರೆ ಈ ತರ ಸಮಸ್ಯೆ ಕಂಡು ಬಂದ್ರೆ ತಮ್ಮ ಇಲಾಖೆಯನ್ನ ಸಂಪರ್ಕಿಸಬಹುದಾ
0: ಮೇಡಮ್? ಯಾವುದೇ ಒಂದು ಹಳ್ಳಿಗೆ ಹೋದ್ರೆ 5,000 ಒಂದು ಉಪಕೇಂದ್ರ ಅಂತ ಇದೆ, ಆಮೇಲೆ 1,000 ಪಾಪ್ಯುಲೇಷನ್ ಒಬ್ಬರು ಆಶಾ ಕಾರ್ಯಕರ್ತ ಅಂತ. ಅವ್ರಿಗೇನ 1,000 ಜನಸಂಖ್ಯೆ ಇದ್ದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತಾರೆ, ಇಮಿಡಿಯೇಟ್ ಆಗಿ ಆಶಾ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಆಶಾ ಸಂಬಂಧಪಟ್ಟವರು ಅಲ್ಲಿ ಸಂಬಂಧಪಟ್ಟಂತ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು ಅಂತ ಇರ್ತಾರೆ, ಅವ್ರು ಭೇಟಿ ಆದ್ರಪ್ಪ ಅಂದ್ರೆ CHO ಅಂತ ಇರ್ತಾರೆ, PSU ಅಂತ ಇರ್ತಾರೆ, ಅವ್ರು ಇಮಿಡಿಯೇಟ್ ಆಗಿ ಈಗ ಎಲ್ಲ ಸಬ್ ಸೆಂಟರ್ಗಳಲ್ಲಿ ಸಾಕಷ್ಟು ಔಷಧಿಗಳನ್ನು ನಾವು ಪ್ರೊವೈಡ್ ಮಾಡಿದ್ವಿ. ಇಮಿಡಿಯೇಟ್ ಆಗಿ ಅಲ್ಲೇ ಟ್ರೀಟ್ಮೆಂಟ್ ಹಾಕಿಸಿ ಒಂದ್ ವೇಳೆ ಕಂಟ್ರೋಲ್ ಆಗಿಪ್ಪ ಸಂಬಂಧಪಟ್ಟಂತ PSCಗೆ ಹೋಗಿಸಿ ಔಷಧಿ ತಗೊಂಡಿರಾಗಿರ್ಬೋದು, ವೈದ್ಯರಿಗೆ ತೋರಿಸಿದ್ರಾಗಿರ್ಬೋದು, ಅಲ್ಲಿ ಕಂಟ್ರೋಲ್ ಆಗಿಪ್ಪ ಅಂದ್ರೆ ತಾಲೂಕು ಹಾಸ್ಪಿಟಲ್ ಮತ್ತು ಜಿಲ್ಲಾ ಆಸ್ಪತ್ರೆಗೆ ಇಮಿಡಿಯೇಟ್ ಆಗಿ ರೆಫರ್ ಮಾಡಲಿಕ್ಕೆ ನಾವು ಸೂಚನೆ ನೀಡಿದ್ವಿ.
1: ಧನ್ಯವಾದಗಳು ಡಾಕ್ಟರ್ ಪರಶುರಾಮ್ ಅವರೇ. ತಾವು ಜಿಲ್ಲಾ ಆರೋಗ್ಯಾಧಿಕಾರಿಗಳಾಗಿ ಸಾರ್ವಜನಿಕರ ಒಂದು ಆರೋಗ್ಯಕ್ಕೆ ಏನೆಲ್ಲಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ತಾವು ಹಾಕೊಂಡಿದ್ದೀರಿ. ಅದರ ಜೊತೆಗೆ ಇದೇ ತಿಂಗಳು ಬರುವಂತಹ ಭಾನುವಾರ ಅಂದ್ರೆ 28ನೇ ತಾರೀಕು ಪಲ್ಸ್ ಪೋಲಿಯೋ ಅಭಿಯಾನವನ್ನು ಕೂಡ ತಾವು ಹಾಕೊಂಡಿದ್ದೀರಿ. 0-5 ವರ್ಷದ ಒಳಗಿನ ಮಕ್ಕಳಿಗೆ 2 ಹನಿ ಪೋಲಿಯೋ ಹಾಕಿಸೋದ್ರಿಂದ ಮಕ್ಕಳ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ತಮ್ಮ ಮಕ್ಕಳಿಗೆ ಕರ್ಕೊಂಡು ಬಂದು ಹನಿಯನ್ನ ಹಾಕಿಸಬೇಕು ಅನ್ನುವ ಕರೆಯನ್ನು ಕೂಡ ತಾವು ನಮ್ಮ ಮೂಲಕ ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಪಲ್ಸ್ ಪೋಲಿಯೋ ಅಭಿಯಾನ ಹಾಗೂ ಮಳೆಗಾಲದಲ್ಲಿ ಕೈಗೊಳ್ಳಬೇಕಾದ ಎಚ್ಚರಿಕೆ. ಈ ಕುರಿತಂತೆ ಧಾರವಾಡ ಜಿಲ್ಲೆಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾ ಪರಶುರಾಮ್ ಎಫ್ಕೆ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೆ

0: ತೆಗು ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್, ಸಂಕಲನ ಉಷಾ ಕುಲಕರ್ಣಿ.
1: ಆಕಾಶವಾಣಿ ಧಾರವಾಡ.
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ ಧಾರವಾಡದ ಪ್ರಕಟಣೆ.
3: ಲಿಕ್ವಿಡ್ ಐಟಮ್ಸ್ ಕಳುಹಿಸಲು ಸಾಧ್ಯವಿಲ್ಲ ಎಂಬ ಹಳೆಯ ಕಲ್ಪನೆಗೆ ಈಗ ವಿದಾಯ.
2: ಬೆಂಕಿ ಹತ್ತಿಕೊಳ್ಳುವ ದ್ರವಗಳನ್ನು ಹೊರತುಪಡಿಸಿ ಜೇನುತುಪ್ಪ, ಚಿಕಿತ್ಸಾ ತೈಲಗಳು, ಆಯುರ್ವೇದ ಹಾಗೂ ಹೋಮಿಯೋಪತಿ ಔಷಧಿಗಳು ಸೇರಿದಂತೆ ವಿವಿಧ ದ್ರವ ವಸ್ತುಗಳನ್ನು ಸುರಕ್ಷಿತ ಮತ್ತು ಸೋರಿಕೆಯಾಗದ ಪ್ಯಾಕಿಂಗ್ನೊಂದಿಗೆ ಭಾರತೀಯ ಅಂಚೆ ಮೂಲಕ ನಿಶ್ಚಿಂತೆಯಿಂದ ರವಾನಿಸಬಹುದು.
3: ಭಾರತದ ಯಾವುದೇ ಮೂಲೆಯಿಂದ ಯಾವುದೇ ಗಮ್ಯಸ್ಥಾನಕ್ಕೆ ಇರುವ ಅಂಚೆ ದರಗಳನ್ನು ಡಾಕ್ ಸೇವಾ ಆಪ್ನಲ್ಲಿ ತಕ್ಷಣ ಪರಿಶೀಲಿಸಿ ವಿಶ್ವಾಸಾರ್ಹ ಮತ್ತು ಕೈಗೆಟಕುವ ರವಾನೆಗೆ ಭಾರತೀಯ ಅಂಚೆಯನ್ನು ಆರಿಸಿ.
4: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
5: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
4: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
5: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
4: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
6: ಶ್ರೋತೃ ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11:00 to 12:00. ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
7: ಡಾಕ್ಟರ್ ಆರ್ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
6: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ
7: ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11:00 to 12:00.
8: ಸಿದ್ಧಿಯ ಪರ್ವತ ಏರಲು ಸೋಪಾನ.
6: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್:
9: ನಾನು ಡಾಕ್ಟರ್ ಶ್ವೇತಾ ಭಟ್ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
6: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188 ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ ಟಿ20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ದ ಭಾರತ ತಂಡಕ್ಕೆ 5 ವಿಕೆಟ್ಗಳ ಭರ್ಜರಿ ಗೆಲುವು. ವಾರ್ತೆಗಳ ವಿವರ. ಬಿಕ್ಕಟ್ಟಿನ ಸಮಯದಲ್ಲಿ ತನ್ನ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಅಭಿವೃದ್ದಿ ಆದ್ಯತೆಗಳನ್ನು ಕೈಗೆತ್ತಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರಾಷ್ಟಪತಿ ಭವನದಲ್ಲಿ 2023 ಮತ್ತು 2024 ಬ್ಯಾಚ್ಗಳ ಮಿಲಿಟರಿ ಎಂಜಿನಿಯರ್ ಸೇವೆಗಳ ಅಧಿಕಾರಿ ತರಬೇತುದಾರರನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟಪತಿಗಳು, ಸ್ವಾವಲಂಬನೆಯು ರಾಷ್ಟಗಳಿಗೆ ಕಾರ್ಯತಂತ್ರದ ಅಗತ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳು, ಸುಧಾರಿತ ತಂತ್ರಜ್ಞಾನ ಮತ್ತು ದೃಢವಾದ ದೇಶೀಯ ಕೈಗಾರಿಕಾ ನೆಲೆಯು ಒಂದು ರಾಷ್ಟದ ಕಾರ್ಯಾಚರಣೆಯ ಸಿದ್ದತೆ ಮತ್ತು ಕಾರ್ಯತಂತ್ರದ ಪರಿಣಾಮಕಾರಿ ತತ್ವವನ್ನು

0: ಸ್ವಾವಲಂಬನೆಯು ರಾಷ್ಟಗಳಿಗೆ ಕಾರ್ಯತಂತ್ರದ ಅಗತ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳು, ಸುಧಾರಿತ ತಂತ್ರಜ್ಞಾನ ಮತ್ತು ದೃಢವಾದ ದೇಶೀಯ ಕೈಗಾರಿಕಾ ನೆಲೆಯು ಒಂದು ರಾಷ್ಟದ ಕಾರ್ಯಾಚರಣೆಯ ಸಿದ್ದತೆ ಮತ್ತು ಕಾರ್ಯತಂತ್ರದ ಪರಿಣಾಮಕಾರಿ ತತ್ವವನ್ನು ಹೆಚ್ಚಿಸಲು ಹೇಗೆ ಮುಖ್ಯವಾಗಿದೆ ಎಂಬುದಕ್ಕೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸಾಬೀತಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನಾವೀನ್ಯತೆಯನ್ನು ಅಳವಡಿಸಿಕೊಳ್ಳಲು, ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲು ಮತ್ತು ಅವರು ಕೈಗೊಳ್ಳುವ ಪ್ರತಿಯೊಂದು ಯೋಜನೆಯಲ್ಲಿ ಶ್ರೇಷ್ಠತೆಗಾಗಿ ಶ್ರಮಿಸುವಂತೆ ಅವರು ಯುವ ಅಧಿಕಾರಿಗಳಿಗೆ ಸಲಹೆಯನ್ನು ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಿಶೇಷ ನ್ಯಾಯವಾದಿ ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ನೇತೃತ್ವದ ಕ್ರಾಂತಿಯು ಹಣಕಾಸು ಸೇವೆಗಳನ್ನು ಹೆಚ್ಚು ಸುಲಭವಾಗಿ ಮತ್ತು ಕೈಗೆಟುಕುವಂತೆ ಮಾಡುತ್ತಿದೆ, ಸುಲಭತೆಯನ್ನು ಹೆಚ್ಚಿಸುತ್ತಿದೆ ಮತ್ತು ಜನರನ್ನು ಸಬಲೀಕರಣಗೊಳಿಸುತ್ತಿದೆ ಎಂಬುದರ ಕುರಿತು ಚರ್ಚೆ ನಡೆಸಲಾಯಿತು. ಭಾರತ ಪ್ರಪಂಚದಾದ್ಯಂತದ ಪಾಲುದಾರ ರಾಷ್ಟಗಳೊಂದಿಗೆ ತನ್ನ ಅನುಭವವನ್ನು ಹಂಚಿಕೊಳ್ಳಲು ಬದ್ದವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಇದೇ 29ರವರೆಗೆ ಸೀಶೆಲ್ಸ್ ದೇಶಕ್ಕೆ ಭೇಟಿಯನ್ನು ನೀಡಲಿದ್ದು, ಸೀಶೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ ಎರಡು ಹಡಗುಗಳು ಈ ಆಚರಣೆಗಳಲ್ಲಿ ಭಾಗಿಯಾಗಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೀಶೆಲ್ಸ್ ಅಧ್ಯಕ್ಷರಾದಂಥ ಡಾ ಪ್ಯಾಟ್ರಿಕ್ ಹೆರ್ಮನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸೀಶೆಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಮಾದಕ ದ್ರವ್ಯ ಸಮನ್ವಯ ಕೇಂದ್ರದ 10ನೇ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ದಳ ಆಯೋಜನೆ ಮಾಡಿರುವ ಈ ಸಭೆಯಲ್ಲಿ ದೇಶಾದ್ಯಂತ ಮಾದಕ ದ್ರವ್ಯ ಕಳ್ಳ ಸಾಗಣೆ ಮತ್ತು ಮಾದಕ ದ್ರವ್ಯ ದುರುಪಯೋಗವನ್ನು ಎದುರಿಸುವ ಪ್ರಯತ್ನಗಳನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಕೇಂದ್ರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು ಮತ್ತು ಮಾದಕ ದ್ರವ್ಯ ಕಾನೂನು ಜಾರಿ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರು ವಿವಿಧ ಪಾಲುದಾರರೊಂದಿಗೆ ವ್ಯಾಪಕ ಸಮಾಲೋಚನೆಗಳ ಮೂಲಕ ಸಿದ್ದಪಡಿಸಲಾದ ಮಾದಕ ದ್ರವ್ಯ ನಿಯಂತ್ರಣ 2026-2029 ವಿಷನ್ ಡಾಕ್ಯುಮೆಂಟ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಇದೇ ವೇಳೆ ಅಮಿತ್ ಶಾ ಅವರು ಎನ್ಸಿಬಿ ವಾರ್ಷಿಕ ವರದಿ 2025ರನ್ನು ಕೂಡ ಬಿಡುಗಡೆ ಮಾಡಲಿದ್ದು, ಹಾಗೂ ಜಮ್ಮು ಮತ್ತು ಗುವಾಹಟಿಯಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ಎನ್ಸಿಬಿ ವಲಯ ಕಚೇರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮಾದಕ ವಸ್ತು ಕಳ್ಳ ಸಾಗಣೆ ವಿರುದ್ದ ಸರ್ಕಾರದ ಶೂನ್ಯ ಸಹಿಷ್ಣುತಾ ನೀತಿಯನ್ನು ಬಲಪಡಿಸುವುದು ಮತ್ತು ಮಾದಕ ವಸ್ತು ಮುಕ್ತ ಭಾರತದ ದೃಷ್ಟಿಕೋನವನ್ನು ಮುನ್ನಡೆಸುವುದು ಈ ಸಭೆಯ ಮೂಲ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದವು ಜಾಗತಿಕ ಆರ್ಥಿಕತೆಯನ್ನು ಬೆಂಬಲಿಸುವ ಶಕ್ತಿಯ ಗಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಇಂಡಿಯಾ ಗ್ಲೋಬಲ್ ಫೋರಂ ಯುಕೆ ಇಂಡಿಯಾ ವೀಕ್ ಉದ್ದೇಶಿಸಿ ಮಾತನಾಡಿದ ಅವರು, ಬ್ರಿಟನ್ನೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವು ಭಾರತ ಇದುವರೆಗೆ ಮಾಡಿಕೊಂಡಿರುವಂತಹ ಅತ್ಯಂತ ಸಮಗ್ರ ಒಪ್ಪಂದವಾಗಿದೆ ಎಂದು ಹೇಳಿದ್ದಾರೆ. ಜುಲೈ 15ರಿಂದ ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಅನುಷ್ಠಾನಕ್ಕೆ ಎರಡೂ ದೇಶಗಳ ಸಿದ್ದತೆಯನ್ನು ಪರಿಶೀಲಿಸಲು ಸಚಿವರು 3 ದಿನಗಳ ಬ್ರಿಟನ್ ಭೇಟಿಯಲ್ಲಿದ್ದಾರೆ. ಈ ಒಪ್ಪಂದವು ಜಾಗತಿಕ ಮೌಲ್ಯ ಸರಪಳಿಗಳಲ್ಲಿ ಎರಡೂ ದೇಶಗಳನ್ನು ಮತ್ತಷ್ಟು ಸಂಯೋಜಿಸುತ್ತದೆ ಮತ್ತು ಆರ್ಥಿಕ ಸಹಕಾರ ಹಾಗೂ ಬೆಳವಣಿಗೆಗೆ ನೂತನ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪ್ರತಿಪಾದಿಸಿದ್ದಾರೆ. ರಕ್ಷಣೆ ಮತ್ತು ನಿರ್ಣಾಯಕ ಖನಿಜಗಳು ಸೇರಿದಂತೆ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ಸಹಕಾರವನ್ನು ಸ್ಥಿರವಾಗಿ ವಿಸ್ತರಿಸುತ್ತವೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಈ ತಿಂಗಳ 21ರಂದು ನಡೆದಂತಹ ನೀಟ್ UG 2026ರ ಮರುಪರೀಕ್ಷೆಯ ತಾತ್ಕಾಲಿಕ ಉತ್ತರ ಕೀಗಳ ಕುರಿತು

0: ಪ್ರಶ್ನಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಅಭ್ಯರ್ಥಿಗಳಿಗೆ ಅವಕಾಶ ನೀಡಿದೆ. ತಾತ್ಕಾಲಿಕ ಉತ್ತರ ಕೀಗಳು ಅಧಿಕೃತ ನೀಟ್ ವೆಬ್ಸೈಟ್ www.neet.nta.in ಲಭ್ಯವಿದೆ. ಈ ತಿಂಗಳ 28ರವರೆಗೆ ಪ್ರತಿ ಪ್ರಶ್ನೆಗೆ 200 ರೂಪಾಯಿ ಶುಲ್ಕವನ್ನು ಪಾವತಿಸುವ ಮೂಲಕ ಅಭ್ಯರ್ಥಿಗಳು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಸವಾಲನ್ನು ಸ್ವೀಕರಿಸಿದರೆ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ ಎಂದು ಎನ್ಟಿಎ ತಿಳಿಸಿದೆ. ಮರುಪರೀಕ್ಷೆಯಲ್ಲಿ ಹಾಜರಾದ ಅಭ್ಯರ್ಥಿಗಳು ಶುಲ್ಕ ಮರುಪಾವತಿಗಾಗಿ ತಮ್ಮ ಬ್ಯಾಂಕ್ ಖಾತೆ ವಿವರಗಳನ್ನು ದೃಢೀಕರಿಸಲು ಮತ್ತು ನವೀಕರಿಸಲು ಎನ್ಟಿಎ ಪೋರ್ಟಲ್ ಅನ್ನು ಸಹ ತೆರೆದಿದೆ. ಬ್ಯಾಂಕ್ ಖಾತೆ ವಿವರಗಳನ್ನು ನವೀಕರಿಸಲು ಈ ತಿಂಗಳ 30 ಕೊನೆಯ ದಿನಾಂಕವಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದಂತಹ ಎರಡು ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 188ಕ್ಕೆ ಏರಿಕೆಯಾಗಿದೆ ಎಂದು ವೆನೆಜುವೆಲಾದ ರಾಷ್ಟೀಯ ಸಂಸತ್ ಅಧ್ಯಕ್ಷರಾದ ಜಾರ್ಜ್ ರೋಡ್ರಿಗ್ರೆಸ್ ತಿಳಿಸಿದ್ದಾರೆ. ಭೂಕಂಪದಿಂದಾಗಿ 1520 ಜನರು ಗಾಯಗೊಂಡಿದ್ದಾರೆ. ಸುಮಾರು 200 ಜನರು ಅವಶೇಷಗಳ ಅಡಿ ಸಿಲುಕಿಕೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿಕೊಂಡವರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ಕಿಲೋಮೀಟರ್ ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ ಎಂದು ಜಾರ್ಜ್ ರೋಡ್ರಿಗಸ್ ಮಾಹಿತಿಯನ್ನು ನೀಡಿದ್ದಾರೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಪ್ರತಿಬಿಂಬಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯಾ ಮೆರವಣಿಗೆಗಳನ್ನು ಆಯೋಜನೆ ಮಾಡಲಾಗಿದೆ. ಕರ್ಬಲಾದಲ್ಲಿ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು ಎತ್ತಿ ತೋರಿಸುವಂತಹ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಕೈಗಾರಿಕಾ ಮತ್ತು ವಾಣಿಜ್ಯ ಎಲ್ಪಿಜಿ ಗ್ರಾಹಕರಿಗೆ ದೊಡ್ಡ ಪರಿಹಾರವಾಗಿ ಕೇಂದ್ರ ಸರ್ಕಾರ ದೇಶೀಯವಲ್ಲದ ಪ್ಯಾಕ್ ಮಾಡಿದ ಎಲ್ಪಿಜಿ ಪೂರೈಕೆಯ ಮೇಲಿನ ಎಲ್ಲಾ ರೀತಿಯ ನಿರ್ಬಂಧಗಳನ್ನು ತೆಗೆದುಹಾಕಿದೆ. ಅಲ್ಲದೆ ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಮೊದಲು ಇದ್ದ ಮಟ್ಟಕ್ಕೆ ಸರಬರಾಜುಗಳನ್ನು ಪುನಃ ಸ್ಥಾಪಿಸಿದೆ. ಬಿಕ್ಕಟ್ಟಿನ ಆರಂಭದಲ್ಲಿ ಸ್ಥಗಿತಗೊಳಿಸಲಾಗಿದ್ದ ಬೃಹತ್ ಎಲ್ಪಿಜಿ ಪೂರೈಕೆಯನ್ನು ಬಿಕ್ಕಟ್ಟಿನ ಪೂರ್ವ ಬಳಕೆಯ ಮಟ್ಟಕ್ಕಿಂತ 50% ಸಡಿಲಿಸಲಾಗಿದೆ. ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಗ್ರಾಹಕರಿಗೆ ಗಮನಾರ್ಹ ಪರಿಹಾರವನ್ನು ನೀಡುತ್ತದೆ. ಎಲ್ಪಿಜಿ ಪೂರೈಕೆ ಪರಿಸ್ಥಿತಿಯಲ್ಲಿ ಇತ್ತೀಚಿನ ಸುಧಾರಣೆಯ ನಂತರ ಪುನಃಸ್ಥಾಪಿತವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆದಂತಹ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ದ ಭಾರತ 5 ವಿಕೆಟ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 136 ರನ್ ಗಳಿಸಿತು. ಭಾರತದ ಪರ ರಾಧಾ ಯಾದವ್ 3 ವಿಕೆಟ್ ಮತ್ತು ಶ್ರೀಚರಣಿ 2 ವಿಕೆಟ್ ಕಬಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದಂತಹ ಭಾರತ 16.5 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 139 ರನ್ ಗಳಿಸುವ ಮೂಲಕ ಗೆಲುವಿನ ನಗೆಯನ್ನು ಬೀರಿತು. 34 ಎಸೆತಗಳಲ್ಲಿ 53 ರನ್ ಸಿಡಿಸಿದಂತಹ ಶಫಾಲಿ ವರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಪುರುಷರ ತಂಡ ಇಂದು ಬೆಲ್ಫಾಸ್ಟ್ನಲ್ಲಿ ಮೊದಲ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಆತಿಥೇಯ ಐರ್ಲೆಂಡ್ ವಿರುದ್ದ ಸೆಣಸಾಟ ನಡೆಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188ಕ್ಕೆ ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ ಟಿ20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ದ ಭಾರತ ತಂಡಕ್ಕೆ 5 ವಿಕೆಟ್ಗಳ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ, ಇದೀಗ ಚಿತ್ರಗೀತೆಗಳು.
2: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
3: 9448112323
2: ಅಥವಾ
3: 7353112323.
2: ಸಾಲ ಸೌಲಭ್ಯ ಎಸ್ಬಿಐ, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
4: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ

0: ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
3: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
2: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
3: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
2: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನ ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯ್ನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.

0: स्वच्छता से भरा निर्मा शुद्ध नमक।
1: ಈಗ ಚಿತ್ರಗೀತೆಗಳು ಆರಂಭದಲ್ಲಿದೆ. ಕವಿರ್ತ ಕಳೆದಾಸ ಚಿತ್ರದ ಗೀತೆ, ಹಾಡಿರುವ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್.

0: ಜಿ ಹುಳ್ಕಡ್ಡಿ ಸಾಯಿಬಾಲ್, ಗುಳ್ಳೆ ಗಜಕರ್ಣ ಸಾಯಿಬಾಲ್, ಕೆಸರು ಹುಣ್ಣ
1: ಸಾಯಿಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
3: ಶೃಂಗಾರ ಕಾವ್ಯ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

0: ಇದುವರೆಗೆ ಪಂಡಿತ್ ಭಜನ್ ಸೋಪೂರಿ ಅವರ ಸಂತೂರ್ ವಾದನದಲ್ಲಿ ರಾಗ್ ನಟ್ ಭೈರವ್ ಕೇಳಿದಿರಿ. ಪಖಾವಜ್ನಲ್ಲಿ ದಾಲ್ಚಂದ್ ಶರ್ಮಾ. ಆಕಾಶವಾಣಿ ಧಾರವಾಡ.
1: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
2: 9448112323
1: ಅಥವಾ
2: 7353112323.
1: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ. ಶ್ರೋತೃ ಬಾಂಧವರೇ, SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ SDM ಡಾಕ್ಟರ್.
3: ನಾನು ಡಾಕ್ಟರ್ ಶ್ವೇತಾ ಭಟ್ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ OBG ಫಿಸಿಯೋಥೆರಪಿ, SDM ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. SDM ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು PCOS ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 2443414, 2443414,

0: 1514434316 ಎಸ್ಟಿಡಿ ಕೋಡ್ 0836. ಆತ್ಮೀಯ ರೈತ ಬಾಂಧವರೇ,
1: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
1: ಸ್ವಾವಲಂಬಿ ಸಮಗ್ರ ಕೃಷಿ
0: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಮಿಲಿಂದ್ ಪೋದ್ದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
1: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಕೃಷಿ ಕಾಮಧೇನು ರೈತರ ಸಿಹಿದೇನು.
2: ಶ್ರೋತೃ ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ
0: ಇದೇ ದಿನಾಂಕ 29ರಂದು ಸೋಮವಾರ
2: ಮುಂಜಾನೆ 11 ಗಂಟೆಯಿಂದ 12 ಗಂಟೆಯವರೆಗೆ ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
0: ಡಾಕ್ಟರ್ ಆರ್ ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
2: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ
0: ಇದೇ ದಿನಾಂಕ 29ರಂದು ಸೋಮವಾರ
2: ಮುಂಜಾನೆ 11ರಿಂದ 12 ಗಂಟೆಯವರೆಗೆ.
3: ಸಿದ್ಧಿಯ ಪರ್ವತ ಏರಲು ಸೋಪಾನ.
4: ಆತ್ಮೀಯ ಕೇಳುಗರೇ,
5: ಸಿನಿಮಾ
4: ಪ್ರತಿ ಶನಿವಾರ ಬೆಳಿಗ್ಗೆ 9:30 ರಿಂದ 10:30 ವರೆಗೆ ಸಿನಿ ವಿಜ್ ನಂದನಾ.
6: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
4: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನಾ.
6: ಭಾರಿ ಸಿನಿಮಾ.
4: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
7: ಮೂಕಿ ಸಿನಿಮಾ, ಟಾಕಿ ಸಿನಿಮಾ, ಜಗದ ಜನರಂಜನೀಯ.
4: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
8: ಆಕಾಶವಾಣಿ ಧಾರವಾಡ.
9: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
10: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
9: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
10: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
9: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
0: ಆಕಾಶವಾಣಿ

ಗಾಂಧೀಜಿಯವರ ಆತ್ಮಕಥೆಯ ಮುಂದುವರೆದ ಭಾಗ. ವಿದೇಶಿ ವಸ್ತ್ರ ಬಹಿಷ್ಕಾರದಿಂದ ಮಾತ್ರವೇ ನಮಗೆ ತೃಪ್ತಿಯಾಗುವುದಿಲ್ಲ, ಏಕೆಂದರೆ ನಮ್ಮ ಅವಶ್ಯಕತೆಗಳಿಗೆ ಬೇಕಾಗುವಷ್ಟು ಸ್ವದೇಶಿ ವಸ್ತ್ರಗಳನ್ನು ತಯಾರಿಸಲು ಮತ್ತು ಪರಿಣಾಮಕಾರಿಯಾಗಿ ಪರದೇಶಿ ವಸ್ತ್ರಗಳನ್ನು ಬಹಿಷ್ಕರಿಸಲು ಎಷ್ಟು ಕಾಲ ಹಿಡಿಯುವುದೋ ಬಲ್ಲವರಾರು? ಬ್ರಿಟಿಷರ ಮೇಲೆ ತತ್ಕ್ಷಣ ಪರಿಣಾಮ ಉಂಟು ಮಾಡುವುದನ್ನಾದರೂ ಕೊಡಿ. ಪರದೇಶಿ ವಸ್ತ್ರ ಬಹಿಷ್ಕಾರ ಇರಲಿ, ಅದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ. ಅದರ ಜೊತೆಗೆ ತ್ವರಿತವಾಗಿ ಫಲವನ್ನು ಸಾಧಿಸಬಹುದಾದ ಮತ್ತೇನನ್ನಾದರೂ ಕೊಡಿ. ಇದು ಹಜರತ್ ಮೊಹಾನಿಯವರ ಭಾಷಣವಾಗಿತ್ತು. ಅವರ ಭಾಷಣವನ್ನು ಕೇಳುತ್ತಿರುವಂತೆಯೇ ವಿದೇಶಿ ವಸ್ತ್ರ ಬಹಿಷ್ಕಾರದ ಜೊತೆಗೆ ಹೊಸದಾಗಿ ಮತ್ತಾವುದಾದರೂ ಅವಶ್ಯಕವೆಂದು ನನಗೆ ತೋರಿತು. ಇಷ್ಟ ಬಂದರೆ ನಮಗೆ ಅವಶ್ಯಕವಾದಷ್ಟು ಖಾದಿಯನ್ನು ನಾವು ತಯಾರಿಸಲು ಸಾಧ್ಯವೆಂಬುದು ಆಗ ನನಗೆ ಗೊತ್ತಿರಲಿಲ್ಲ. ಆದರೆ ವಿದೇಶಿ ವಸ್ತ್ರ ಬಹಿಷ್ಕಾರಕ್ಕೆ ನಾವು ಬಟ್ಟೆಗಿರಣಿಗಳ ಮೇಲೆಯೇ ಅವಲಂಬಿಸಿದರೆ ನಮಗೆ ಮೋಸವಾಗುವುದೆಂಬುದು ನನಗೆ ಗೊತ್ತಿತ್ತು. ನಾನು ಇನ್ನೂ ಈ ಸಮಸ್ಯೆಯನ್ನೇ ಯೋಚಿಸುತ್ತಿರುವಾಗ ಹಜರತ್ ಮೊಹಾನಿಯವರು ತಮ್ಮ ಭಾಷಣವನ್ನು ಮುಗಿಸಿದರು. ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಸರಿಯಾದ ಒಂದು ಪದ ಸಿಕ್ಕದೆ ನನಗೆ ಕಷ್ಟವಾಗಿತ್ತು. ಉತ್ತರ ಭಾರತದ ಮುಸಲ್ಮಾನರೇ ಹೆಚ್ಚಾಗಿ ಸೇರಿದ್ದ ಸಭೆಯಲ್ಲಿ ತರ್ಕಬದ್ಧವಾದ ಭಾಷಣವನ್ನು ನಾನು ಮಾಡಿದುದು ಅದೇ ಮೊದಲು. ನಾನು ಕೋಲ್ಕತ್ತಾದ ಮುಸ್ಲಿಂ ಲೀಗ್ ಸಭೆಯಲ್ಲಿ ಉರ್ದುವಿನಲ್ಲಿ ಭಾಷಣ ಮಾಡಿದ್ದೆ, ಆದರೆ ಅದು ಕೆಲವು ನಿಮಿಷಗಳು ಮಾತ್ರ. ಆಗ ಶ್ರೋತೃಗಳ ಹೃದಯವನ್ನು ಮುಟ್ಟುವುದೇ ನನ್ನ ಉದ್ದೇಶವಾಗಿತ್ತು. ಆದರೆ ಇಲ್ಲಿ ವಿರೋಧಿಗಳಲ್ಲದಿದ್ದರೂ ವಿಮರ್ಶಾ ಬುದ್ಧಿಯ ಶ್ರೋತೃಗಳು ನೆರೆದಿದ್ದರು. ನನ್ನ ಅಭಿಪ್ರಾಯವನ್ನು ವಿವರಿಸಿ ಅವರನ್ನು ಒಪ್ಪಿಸಬೇಕಾಗಿತ್ತು, ಆದರೆ ನಾನು ಸಂಕೋಚವನ್ನು ಗಾಳಿಗೆ ತೂರಿದ್ದೆ. ನಾನು ಹೋಗಿದ್ದುದು ದಿಲ್ಲಿಯ ಮುಸಲ್ಮಾನರಿಗೆ ಅನಿರ್ದಿಷ್ಟವಾದ ನವಿರಾದ ಶುದ್ಧ ಭಾಷಣ ಮಾಡುವುದಕ್ಕಾಗಿ ಅಲ್ಲ. ಆದರೆ ನನಗೆ ತಿಳಿದ ಹರಕು ಮುರುಕು ಹಿಂದಿಯಲ್ಲಿ ನನ್ನ ಅಭಿಪ್ರಾಯಗಳನ್ನು ಅವರ ಮುಂದೆ ಇಡುವುದಕ್ಕಾಗಿ. ಮತ್ತು ಇದರಲ್ಲಿ ನಾನು ಜಯಶಾಲಿಯಾದೆ. ಹಿಂದಿ ಉರ್ದು ಮಾತ್ರವೇ ಭಾರತದ ಸರ್ವಸಾಮಾನ್ಯ ಭಾಷೆಯಾಗಬಲ್ಲುದು ಎಂಬುದಕ್ಕೆ ಈ ಸಭೆಯೇ ನನಗೆ ನೇರವಾದ ಸಾಕ್ಷ್ಯವಾಗಿತ್ತು. ನಾನು ಇಂಗ್ಲಿಷ್ನಲ್ಲಿ ಭಾಷಣ ಮಾಡಿದ್ದರೆ ಶ್ರೋತೃಗಳ ಮೇಲೆ ಅಂತಹ ಪರಿಣಾಮವಾಗುತ್ತಿರಲಿಲ್ಲ. ನನಗೆ ಅಂತಹ ಸವಾಲು ಹಾಕಬೇಕೆಂದು ಮೌಲಾನಾರಿಗೆ ಅನಿಸುತ್ತಿರಲಿಲ್ಲ. ಅಂತಹ ಸವಾಲನ್ನು ಅವರು ಹಾಕಿದ್ದರೆ ಅದನ್ನು ಪರಿಣಾಮಕಾರಿಯಾಗಿ ಎದುರಿಸಲು ನನಗೆ ಆಗುತ್ತಿತ್ತೇ? ನನಗೆ ಹೊಳೆದ ಹೊಸ ಭಾವನೆಗೆ ಹಿಂದಿಯಲ್ಲಾಗಲಿ ಉರ್ದುವಿನಲ್ಲಾಗಲಿ ನನಗೆ ಸರಿಯಾದ ಪದ ದೊರಕುವುದರಿಂದ ನಾನು ಸ್ವಲ್ಪ ಖೇದಗೊಂಡೆ. ಕೊನೆಗೆ ಅದನ್ನು ನಾನು ಅಸಹಕಾರ, ನಾನ್ ಕೋಆಪರೇಷನ್ ಎಂಬ ಮಾತಿನಿಂದ ವಿವರಿಸಿದೆ. ಆ ಪದವನ್ನು ನಾನು ಆ ಸಭೆಯಲ್ಲಿ ಉಪಯೋಗಿಸಿದುದು ಅದೇ ಮೊದಲು. ಮೌಲಾನಾರು ಭಾಷಣ ಕೇಳುತ್ತಿರುವಾಗ ಸರ್ಕಾರದೊಡನೆ ಅನೇಕ ವಿಧಗಳಲ್ಲಿ ಸಹಕರಿಸುತ್ತಿರುವ ಅವರು ಸರ್ಕಾರವನ್ನು ಪರಿಣಾಮಕಾರಿಯಾಗಿ ಎದುರಿಸುವ ಮಾತನಾಡುವುದು ಕೇವಲ ನಿರರ್ಥಕ ಎನಿಸಿತು. ಆಯುಧಗಳನ್ನು ಹಿಡಿದು ಯುದ್ಧ ಮಾಡುವುದು ಇಷ್ಟವೂ ಸಾಧ್ಯವೂ ಆಗದಿದ್ದಲ್ಲಿ ಸರ್ಕಾರವನ್ನು ಎದುರಿಸುವ ಒಂದೇ ಮಾರ್ಗ ಅದರೊಂದಿಗೆ ಸಹಕರಿಸದಿರುವುದು ಎಂದು ನನಗೆ ತೋರಿತು. ಹೀಗೆ ನಾನು ಅಸಹಕಾರ ಎಂಬ ಮಾತನ್ನು ಕಂಡುಹಿಡಿದೆ. ಆಗ ಅದರ ನಾನಾ ವಿಧಗಳಾದ ಅರ್ಥಗಳ ಸ್ಪಷ್ಟವಾದ ಅರ್ಥ ನನಗೆ ಉಂಟಾಗಿರಲಿಲ್ಲ. ಆದುದರಿಂದ ನಾನು ವಿವರಣೆಗೆ ಹೋಗದೆ ಇಷ್ಟನ್ನು ಮಾತ್ರ ಹೇಳಿದೆ. ಮುಸಲ್ಮಾನರು ಬಹಳ ಮುಖ್ಯವಾದ ನಿರ್ಣಯವನ್ನು ಅಂಗೀಕರಿಸಿದ್ದಾರೆ. ಸಂಧಿಯ ಷರತ್ತುಗಳು ಅವರಿಗೆ ಅನ್ಯಾಯವಾದರೆ ಹಾಗಾಗಲು ದೇವರು ಅವಕಾಶ ಕೊಡದಿರಲಿ. ಅವರು ಸರ್ಕಾರದೊಂದಿಗೆ ಎಲ್ಲ ಸಹಕಾರವನ್ನೂ ನಿಲ್ಲಿಸಿಬಿಡುವರು. ಹೀಗೆ ಸಹಕಾರವನ್ನು ನಿರಾಕರಿಸುವುದು ಜನರ ಆಜನ್ಮಸಿದ್ಧ ಹಕ್ಕು. ಸರ್ಕಾರದ ಬಿರುದುಗಳನ್ನೂ ಪದವಿಗಳನ್ನೂ ಇಟ್ಟುಕೊಳ್ಳುವುದಕ್ಕಾಗಲಿ ಸರ್ಕಾರದ ಚಾಕರಿಯಲ್ಲಿ ಮುಂದುವರಿಯುವುದಾಗಲಿ ನಮ್ಮ ಕರ್ತವ್ಯವಲ್ಲ. ಖಿಲಾಫತ್ನಂತಹ ಮಹತ್ ವಿಷಯದಲ್ಲಿ ಸರ್ಕಾರ ನಮಗೆ ಮೋಸ ಮಾಡುವುದಾದರೆ ಅದರೊಂದಿಗೆ ಅಸಹಕರಿಸುವುದರ ಹೊರತು ನಮಗೆ ಬೇರೆ ಮಾರ್ಗವಿಲ್ಲ. ಆದುದರಿಂದ ಸರ್ಕಾರ ನಮ್ಮಲ್ಲಿ ವಚನಭ್ರಷ್ಟವಾದರೆ ಅದರೊಡನೆ ಅಸಹಕಾರ ಮಾಡಲು ನಮಗೆ ಹಕ್ಕಿದೆ. ಅಸಹಕಾರ, ನಾನ್ ಕೋಆಪರೇಷನ್ ಎಂಬ ಪದ ಬಳಕೆಗೆ ಬರಲು ಇನ್ನೂ ಅನೇಕ ತಿಂಗಳುಗಳು ಕಳೆದವು. ಸದ್ಯದಲ್ಲಿ ಅದು ಆ ಸಮ್ಮೇಳನದ ಕಾರ್ಯಕಲಾಪಗಳಲ್ಲಿ ಮರೆಯಾಯಿತು. ನಿಜವಾಗಿ ಒಂದು ತಿಂಗಳ ನಂತರ ಅಮೃತಸರದಲ್ಲಿ ಕಾಂಗ್ರೆಸ್ನಲ್ಲಿ ನಾನು ಅಸಹಕಾರ ನಿರ್ಣಯವನ್ನು ಸಮರ್ಥಿಸಿದಾಗ ಸರ್ಕಾರ ಖಿಲಾಫತ್ ಪ್ರಶ್ನೆಯಲ್ಲಿ ತಮ್ಮ ವಾಗ್ದಾನವನ್ನು ನಡೆಸುವುದೆಂದೇ ಭಾವಿಸಿದೆ. ಇದೀಗ ಭಜನ್ ಕೇಳುವಿರಿ.

0: ಆಕಾಶವಾಣಿ ಧಾರವಾಡ. ಇದೀಗ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 968-668-60310. Fortis Hospital, Cunningham Road. With you for life.
0: ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ. ಆರಂಭದಲ್ಲಿ ಕೇಳಿ ಸೀಮಾ ರಾಯ್ಕರ್ ಅವರು ಹಾಡಿರುವ ಪುರಂದರದಾಸರ ಕೃತಿ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ ಇದುವರೆಗೆ ಪ್ರಸಾರವಾಯಿತು.
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
2: ನಾನು ಡಾಕ್ಟರ್ ಶ್ವೇತಾ ಭಟ್ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
3: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನಾ.
4: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
3: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
4: ಭಾರಿ ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ.
3: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416, ಎಸ್ಟಿಡಿ ಸಂಖ್ಯೆ 0836.
5: ಮೂಕಿ ಸಿನಿಮಾ, ಚಾಕಿ ಸಿನಿಮಾ, ಜಗದ ಜನರಂಜನೀಯ.
3: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
0: ಆಕಾಶವಾಣಿ ಧಾರವಾಡ, ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
8: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರಿಫಂಡ್ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
7: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
8: ಹಾಗಾದ್ರೆ ಸರಿಯಾದ ನಂಬರ್
7: ಬ್ಯಾಂಕ್ ನ ಆಫೀಸ್.

0: ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ
1: ಮಾಡ್ತೀನಿ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಈಗ ಕನ್ನಡ ಚಿತ್ರಗತೆಗಳ ಕಾರ್ಯಕ್ರಮ ನಂದನ ಆರಂಭದಲ್ಲಿ ಕೇಳಿ ಕವಲೆರಡು ಕುಲ ಒಂದು ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ.

0: ಇನ್ನುಮುದಿ ಕೇಳಿ ಕಣ್ಣು ತೆರೆದು ನೋಡು ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್.
1: ಕಲ್ಲು ಸ

0: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಹೊಸ ಮನೆಗಳು ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್ ಕುಮಾರ್ ಪಾರ್ಕ್ ಗೋಕುಲ್ ರಸ್ತೆ ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
1: 9448112323
0: ಅಥವಾ
1: 7353112323.
0: ಸಾಲ ಸೌಲಭ್ಯ ಎಸ್ಬಿಐ ಕೆನರಾ ಬ್ಯಾಂಕ್ ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
2: ಇನ್ನು ಮುಂದೆ ಕೇಳಿ ಕೆಜೆ ಯೇಸುದಾಸ್ ಅವರು ಹಾಡಿರುವ ಮಂಚಿನ ತೆರೆ ಚಿತ್ರದ ಗೀತೆಯನ್ನ.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ G650ಕ್ಕ ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ಶ್ವೇತಾ ಭಟ್ ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
2: ಹೃದಯ ಸಂಗಮ ಚಿತ್ರದ ಗೀತೆ ಕೇಳಿಬರಲಿರುವ ಧ್ವನಿಗಳು

0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 2444314 2444315 2444316 STD ಕೋಡ್ 0836.
1: ಹೃದಯ ಸಂಗಮ ಚಿತ್ರದ ಗೀತೆ ಕೇಳಿ ಬರಲಿರುವ ಧ್ವನಿಗಳು ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರದು.

0: ಆತ್ಮೀಯ ಕೇಳುಗರೆ,
1: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
0: ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ಕ್ವಿಜ್ ನಂದನ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
1: ಭಾರಿ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ.
0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.

0: ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರು ಹಾಡಿರುವ ಗೀತೆ ಚಿತ್ರ ಜನನಾಯಕ.

0: ಮನ ಮರಳಿ ಹೊಸತನ ತರುತ್ತಿದೆ ನನ್ನಲ್ಲಿ ನಿನ್ನಲ್ಲಿ ನನ್ನಲ್ಲಿ.
1: ಕಾರ್ಯಕ್ರಮದ ಮುಂದಿನ ಗೀತೆ ಕದಂಬ ಚಿತ್ರದ್ದು. ಹಾಡಿರುವ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

0: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಭಾವಗೀತೆಗಳು.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
0: ಈಗ ಭಾವಗೀತೆಗಳು ಆರಂಭದಲ್ಲಿ ಕೇಳಿ ಜ್ಯೋತಿ ಕೂಡ್ಲಿಗಿ ಅವರು ಹಾಡಿರುವ ಸವಿತಾ ಕುಸಗಲ್ ಅವರ ರಚನೆಯನ್ನು.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 968-668-60310. Fortis Hospital, Cunningham Road. With you for life.
0: ಈಗ ಜನಪದ ಸಂಗೀತ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಬಾಗಲಕೋಟೆ ತಾಲೂಕು ಬೀಳಿಗೆಯ ಯಂಕಪ್ಪ ಧರ್ಯಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ನಗಾರಿ ನೌಬತ್ ವಾದನ.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಹಿಂದಿ ಚಿತ್ರಗೀತೆಗಳು.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
0: ಈಗ ಹಿಂದಿ ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ. ಸಾಜನ್ ಚಿತ್ರದ ಗೀತೆ ಹಾಡಿದ್ದಾರೆ ಅನುರಾಧ ಪೋಡ್ವಾಲ್.

ರೆಹನಾ ಹೇ ತೆರೆ ದಿಲ್ಮೆ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಕವಿತಾ ಕೃಷ್ಣಮೂರ್ತಿ.

ಆಕಾಶವಾಣಿ ಧಾರವಾಡ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಪಂಡಿತ್ ಪ್ರಭಾಕರ್ ಕಾರೇಕರ್ ಅವರ ಗಾಯನ. ಇವರಿಗೆ ತಬ್ಲಾ ಸಾಥ್ ನೀಡಿದ್ದಾರೆ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್, ಕೇಳಿ ರಾಗ್ ಸಾಲಗ ವರಾಳಿ.

ಇದುವರೆಗೆ ಪಂಡಿತ್ ಪ್ರಭಾಕರ್ ಕಾರೇಕರ್ ಅವರ ಗಾಯನದಲ್ಲಿ ರಾಗ್ ಸಾಲಗವರಾಳಿ ಕೇಳಿದಿರಿ. ಇವರಿಗೆ ತಬ್ಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಜಯಪುರ ಜಿಲ್ಲೆ ಆಲಮೇಲ ಪಟ್ಟಣದಲ್ಲಿ 145 ಕೋಟಿ ರೂಪಾಯಿ ಅನುದಾನದಲ್ಲಿ ತೋಟಗಾರಿಕೆ ಕಾಲೇಜು, 44 ಕೋಟಿ ರೂಪಾಯಿ ವೆಚ್ಚದ ಕಡಣಿ ಸೇತುವೆ, 3 ಕೋಟಿ ರೂಪಾಯಿ ಸುಸಜ್ಜಿತ ಕ್ರೀಡಾಂಗಣ ಸೇರಿದಂತೆ 25 ಕೋಟಿ ರೂಪಾಯಿ ಅನುದಾನದ ಆಲಮೇಲ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಶಾಸಕ ಅಶೋಕ್ ಮನಗೂಳಿಯವರ ಪ್ರಸ್ತಾವನೆ ಮೇರೆಗೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಮೀಸಲಿಟ್ಟು ಕಾಮಗಾರಿಗಳಿಗೆ ಚಾಲನೆ ನೀಡಿರುವುದಾಗಿ ತಿಳಿಸಿದರು. ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್ ಪಾಲ್ಗೊಂಡಿದ್ದರು. ರಾಜ್ಯದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ 4 ಸಾರಿಗೆ ಸಂಸ್ಥೆಗಳ ಬಸ್ಗಳಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ ವಿತರಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಈಗಾಗಲೇ ಶುಲ್ಕ ಪಾವತಿಸಿ ಬಸ್ ಪಾಸ್ ಪಡೆದಿರುವ ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸಂಪೂರ್ಣ ವಿವರ ದಾಖಲಿಸಿ ತಮ್ಮ ಹಣವನ್ನು ಮರಳಿ ಪಡೆಯಬಹುದು ಎಂದು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ತಿಳಿಸಿದೆ. ರಾಜ್ಯಾದ್ಯಂತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶನಿವಾರದ ಶಾಲಾ ಸಮಯವನ್ನು ಬೆಳಗ್ಗೆ 8:30 ಮಧ್ಯಾಹ್ನ 12:30 ನಿಗದಿಪಡಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ವಿಕಾಸ್ ಕಿಶೋರ್ ಸುರಳ್ಕರ್ ತಿಳಿಸಿದ್ದಾರೆ. ಸಾಕ್ಷ್ಯವು ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಎಂಬ ವಿಷಯ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಿಗಳ ಸಂಸ್ಥೆ ಡಿಮಾನ್ಸ್ ಮನೋವೈದ್ಯಕೀಯ ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ಅಶೋಕ್ ಕೋರಿ ದಿನದ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಾದಕ ವಸ್ತುಗಳ ಸೇವನೆ ವ್ಯಸನವು ವ್ಯಕ್ತಿಯ ಆರೋಗ್ಯ, ಕುಟುಂಬ, ಸಮಾಜದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಈ ದಿನದ ಮಹತ್ವ ಮಾದಕ ವಸ್ತುಗಳ ದುರುಪಯೋಗವನ್ನು ತಡೆಯುವುದರ ಜೊತೆಗೆ ಯುವಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಅಕ್ರಮ ಮಾದಕ ವಸ್ತುಗಳ ವ್ಯಾಪಾರವನ್ನು ನಿಯಂತ್ರಿಸಲು ಜಾಗತಿಕ ಸಹಕಾರವನ್ನು ಉತ್ತೇಜಿಸುವುದಾಗಿದೆ. ಇಂದಿನ ಸಮಾಜದಲ್ಲಿ ಮಾದಕ ವಸ್ತುಗಳ ಸೇವನೆ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿ ಕಾಡುತ್ತಿದೆ. ಯುವಜನಾಂಗವು ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿತುಕೊಳ್ಳಬೇಕಾಗಿದೆ. ವೈದ್ಯರ ಮಾರ್ಗದರ್ಶನವೂ ಕೂಡ ಅತ್ಯಗತ್ಯವಾಗಿದೆ. ಟೆಲಿಮನಸ್ 144-16 ಉಚಿತ ಸಹಾಯವಾಣಿಗೆ ಕರೆ ಮಾಡುವುದರ ಮೂಲಕವೂ ಮಾದಕ ವ್ಯಸನದಿಂದ ಹೊರಬರಲು ಸಹಾಯವನ್ನ ಪಡೆದುಕೊಳ್ಳಬಹುದು.
0: ಯಾದಗಿರಿ ನಗರದಲ್ಲಿ ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಹಾಗೂ ಅಕ್ರಮ ಸಾಗಣೆ ವಿರೋಧಿ ದಿನದಂಗವಾಗಿ ಆಯೋಜಿತ ಜಾಗೃತಿ ಪಾದಯಾತ್ರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಚಾಲನೆ ನೀಡಿದರು. ಇಂದು ಮಹಾನ್ ಕವಿ, ರಾಷ್ಟ್ರೀಯ ಗೀತೆ ವಂದೇ ಮಾತರಂ ರಚಿಸಿದ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ

0: ಜಯಂತಿ. ಕೇಂದ್ರ ಗೃಹ ಖಾತೆ ಸಚಿವರಾದ ಅಮಿತ್ ಶಾ, ಲೋಕಸಭಾ ಸಭಾಪತಿ ಓಂ ಬಿರ್ಲಾ ಸೇರಿದಂತೆ ಗಣ್ಯರು ಬಂಕಿಮರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಧಾರವಾಡದ ರೂಟ್ಸೆಟ್ ಸಂಸ್ಥೆಯಲ್ಲಿ ಬೆಳಗಾವಿ, ಹಾವೇರಿ, ಗದಗ್, ಕೊಪ್ಪಳ, ಯಾದಗಿರಿ ಹಾಗೂ ವಿಜಯನಗರ ಜಿಲ್ಲೆಗಳ 30 ಶಿಬಿರಾರ್ಥಿಗಳಿಗೆ 30 ದಿನಗಳ ಟೇಲರಿಂಗ್ ಕೌಶಲ್ಯ ತರಬೇತಿ ಕಾರ್ಯಾಗಾರ ನಡೆಯಿತು ಎಂದು ರೂಟ್ಸೆಟ್ ನಿರ್ದೇಶಕ ಜಿಪಿ ಪೃಥ್ವಿರಾಜ್ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯ ಗದಗ ಶಹರ ಸಂಪನ್ಮೂಲ ಕೇಂದ್ರದಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ಅರುಣ್ ಕುಮಾರ್ ಕಟ್ಟಿಮನಿ ಶಾಲಾ ವಾಹನಗಳ ಸುರಕ್ಷತೆ ಹಾಗೂ ಮಕ್ಕಳ ರಕ್ಷಣೆಗೆ ಸಂಬಂಧಿಸಿ ಶಾಲಾ ವಾಹನಗಳ ಚಾಲಕರು ಮತ್ತು ನಿರ್ವಾಹಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಪರಿಣಾಮಕಾರಿಯಾಗಿ ಕಾಲಮಿತಿಯೊಳಗೆ ಅನುಷ್ಠಾನಗೊಳಿಸುವಂತೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚಿಸಿದ್ದಾರೆ. ನಾಡಿದ್ದು ಜೂನ್ 28 ಭಾನುವಾರ ರಾಜ್ಯಾದ್ಯಂತ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಕೋಲಾರ ಜಿಲ್ಲೆ ಆರೋಗ್ಯಾಧಿಕಾರಿ ಡಾಕ್ಟರ್ ಜಿ ಶ್ರೀನಿವಾಸ್ ಕೋರಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಸರಣಿಯ 135 ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಇಂದು ಕೊನೆಯ ದಿನವಾಗಿದೆ. ಉಚಿತ ದೂರವಾಣಿ ಸಂಖ್ಯೆ 1800 11 7800 ಕರೆ ಮಾಡಿ ಅಭಿಪ್ರಾಯಗಳನ್ನು ಧ್ವನಿಮುದ್ರಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನರವರ ಆತ್ಮಕಥೆ ಬರಹಗಾರ್ತಿಯ ಬದುಕು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಜಿ ಕವಿತಾ.
1: ವ್ಯಕ್ತಿಯೊಬ್ಬ ತನ್ನ ಜೀವನದ ಚರಿತ್ರೆ, ಅನುಭವ, ಸಾಧನೆಗಳು, ಸುತ್ತಲಿನ ಪರಿಸರ, ಸನ್ನಿವೇಶಗಳು, ಘಟನೆಗಳನ್ನು ತಾನೇ ಸ್ವತಃ ಕೃತಿಯಾಗಿಸುವುದೇ ಆತ್ಮಕಥೆ. ಸಾಹಿತ್ಯದಲ್ಲಿ ಆತ್ಮಕಥೆ ಜನಪ್ರಿಯ ಪ್ರಕಾರವಾಗಿದೆ. ಪುರುಷ ಲೇಖಕರಾದರೆ ತನ್ನ ವೃತ್ತಿ, ಪ್ರವೃತ್ತಿ, ವೈಯಕ್ತಿಕ ಬದುಕು, ರಾಜಕೀಯ, ಸಾರ್ವಜನಿಕ ವಿವರಗಳನ್ನು ಆತ್ಮಕಥನದಲ್ಲಿ ಪ್ರಸ್ತಾಪಿಸುತ್ತಾನೆ. ಆದರೆ ಮಹಿಳಾ ಲೇಖಕಿಯೊಬ್ಬಳು ಭಾವನಾತ್ಮಕ ವಿವರ, ಕುಟುಂಬ, ಸಾಮಾಜಿಕ ಸ್ಥಿತಿಗಳಷ್ಟನ್ನೇ ಹೇಳಬಲ್ಲಳು. ವೈಯಕ್ತಿಕ ಬದುಕಿನ ವಿವರಗಳನ್ನು ತೆರೆದಿಡುವಲ್ಲಿ ಆಕೆ ಹಿಂಜರಿಯುತ್ತಾಳೆ. ಆತ್ಮಕಥೆಗಳನ್ನು ಕೆಲವೊಮ್ಮೆ ಅನುಮಾನದಿಂದ ಅಂತರ ಕಾಯ್ದಿಟ್ಟುಕೊಂಡೇ ಓದಬೇಕಾಗುತ್ತದೆ. ಆತ್ಮಕಥೆಗಳು ಪೂರ್ತಿ ಸತ್ಯವಲ್ಲ ಎಂಬ ಗಿರೆಡ್ಡಿ ಗೋವಿಂದರಾಜು ಅವರ ಮಾತನ್ನು ನಾವು ಇಲ್ಲಿ ನೆನಪಿನಲ್ಲಿ ಇರಿಸಿಕೊಳ್ಳಬೇಕಾಗುತ್ತದೆ. ಕನ್ನಡದಲ್ಲಿ ಮಹಿಳಾ ಆತ್ಮಕಥೆಗಳು ತೀರಾ ಇತ್ತೀಚೆಗಷ್ಟೇ ಗಣನೀಯವಾಗಿ ಪ್ರಕಟಗೊಳ್ಳುತ್ತಿವೆ. ಪ್ರಗತಿಶೀಲ ಕಾಲಘಟ್ಟದ ಡಾಕ್ಟರ್ ಅನುಪಮಾ ನಿರಂಜನರ ಎರಡು ಪುಸ್ತಕಗಳು ಆ ಕಾಲಘಟ್ಟದ ಮಹಿಳಾ ಸಾಹಿತ್ಯಗಳು, ಪುರುಷ ಸಾಹಿತಿಗಳ ಧೋರಣೆಗಳು, ಮಹಿಳಾ ಸಾಹಿತಿಗಳ ಅಸ್ತಿತ್ವಕ್ಕಾಗಿ ಹೋರಾಟ, ಸೋಲು, ಯಶಸ್ಸುಗಳ ಚರಿತ್ರೆಗಳನ್ನು ನಮ್ಮ ಮುಂದಿರಿಸಿವೆ. 1934 ತೀರ್ಥಹಳ್ಳಿಯಲ್ಲಿ ಜನಿಸಿದ ವೆಂಕಟಲಕ್ಷ್ಮಿ ತಂದೆ ಸ್ಕೂಲ್ ಇನ್ಸ್ಪೆಕ್ಟರ್ ಶಿವರಾಮಯ್ಯನವರ ಒತ್ತಾಸೆಯಿಂದ ತಾವು ಇಚ್ಛಿಸಿದ ಮೆಡಿಕಲ್ ಕೋರ್ಸ್ ಅನ್ನು ಮುಗಿಸುತ್ತಾರೆ. ಅಪ್ಪನ ಕಡೆಯ 3 ತಾತಂದಿರು ಜಿಲ್ಲಾಧಿಕಾರಿ, ವೈದ್ಯಾಧಿಕಾರಿಗಳು, ಸರ್ಕಾರದ ಅಂಡರ್ ಸೆಕ್ರೆಟರಿಯಾಗಿದ್ದವರು. ಅವರ ಮನೆಯಲ್ಲಿನ ಕನ್ನಡ ಮತ್ತು ಇಂಗ್ಲಿಷ್ ಪುಸ್ತಕಗಳ ಅವರ ಗತ್ತುಗೈರತ್ತುಗಳು ವೆಂಕಟಲಕ್ಷ್ಮಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ವೆಂಕಟಲಕ್ಷ್ಮಿ ಚೆನ್ನಾಗಿ ಓದಿ ದುಡ್ಡಿಗಿಂತ ವಿದ್ಯೆ ಮುಖ್ಯ ಎಂಬ ತಂದೆಯ ಮಾತಿನಂತೆ ಓದು ವಿದ್ಯೆಗಳಿಗೆ ಆದ್ಯತೆಯನ್ನು ನೀಡುತ್ತಾ ಬರವಣಿಗೆಯ ಕಡೆಗೂ ಆಕರ್ಷಿತರಾಗುತ್ತಾರೆ. ಸುತ್ತಲ ಪರಿಸರಗಳು, ಘಟನೆಗಳು, ಸಮಾಜದಲ್ಲಿ ನಡೆಯುತ್ತಿದ್ದ ಅನ್ಯಾಯ, ಬಡತನ, ನೋವುಗಳನ್ನು ತನ್ನದೇ ರೀತಿಯಲ್ಲಿ ಆಕೆ ಕಥಾರೂಪದಲ್ಲಿ ಬರೆದರು. ಮನೆಯ ಬಡತನದ ನೋವನ್ನು ಸಾಹಿತ್ಯ ರಚನೆಯಲ್ಲಿ ಸಿಕ್ಕ ಗೌರವಗಳಿಂದ ಮರೆಯುವಂತಾಗುತ್ತದೆ. ವಿಚಾರವಂತ

ಅಳತೆಯರ ಸಂಸರ್ಗದಿಂದಾಗಿ ವಿದ್ಯಾರ್ಥಿ ಪರಿಷತ್ತು, ರಷ್ಯಾದ ಸಮಸಮಾಜಗಳ ಕುರಿತ ತಿಳುವಳಿಕೆ, ಕ್ರಾಂತಿ ಪತ್ರಿಕೆಗಳ ಒಡನಾಟ ವೆಂಕಟಲಕ್ಷ್ಮಿಗೆ ಹೊಸ ಅರಿವನ್ನು ನೀಡಿತು. ಈ ಸಂದರ್ಭದಲ್ಲಿ ಭೂಗತ ರಾಜಕೀಯ ತರುಣ ಕುಳಕುಂದ ಶಿವರಾಯರ ಪರಿಚಯ ಇವರ ಬದುಕು ಭವಿಷ್ಯವನ್ನು ಬದಲಾಯಿಸುವಂತೆ ಮಾಡುತ್ತದೆ. ಇವರ ಕತೆಗಳ ಪ್ರಕಟಣೆಗೆ ಒತ್ತಾಸೆಯಾಗಿ ನಿಂತ ಶಿವರಾಯರು ಮುಂದೆ ನಿರಂಜನ ಅಂಕಿತನಾಮದಿಂದ ಲೇಖಕಿಯ ಬರವಣಿಗೆಗೆ ಜೊತೆಯಾದರು. ಮೆಡಿಕಲ್ ವಿದ್ಯಾಭ್ಯಾಸ ಮುಗಿಯುವವರೆಗೂ ವಿವಾಹ ಮುಂದೂಡಿದರು. ವೆಂಕಟಲಕ್ಷ್ಮಿ ಅನುಪಮ ಆದರು. ಕುಟುಂಬದ ವಿರೋಧದ ನಡುವೆಯೂ ಸ್ವತಂತ್ರವಾಗಿ ಬದುಕಿದರು. ಬರವಣಿಗೆ ಇಂದಲೇ ಬದುಕಬೇಕೆಂಬ ಹಠದ ನಿರಂಜನರು ಅಧ್ಯಯನಶೀಲರಾಗಿದ್ದರು. ದೇಶಭಕ್ತ ಹಾಗೂ ಕ್ರಾಂತಿಕಾರಿ ತರುಣರಾಗಿದ್ದರು. ಆಗಿನ್ನೂ ವಿದ್ಯಾಭ್ಯಾಸ ಮುಗಿಸಿದ್ದ ಅನುಪಮ ಕುಟುಂಬವನ್ನು ನಿರ್ವಹಿಸಲು ಬೇಕಾದ ಹಣಕಾಸು, ಮನೆ ಬಾಡಿಗೆ, ಕ್ಲಿನಿಕ್ ತೆರೆಯಲು ಬೇಕಾದ ಸೌಲಭ್ಯಗಳನ್ನೆಲ್ಲ ಸಜ್ಜನ ಸ್ನೇಹಿತರು ಹಾಗೂ ಸಾಹಿತಿಗಳಿಂದ ಪಡೆದುಕೊಂಡರು. ಅಕ್ಷರಶಃ ಬೇಂದ್ರೆಯವರ ನಾನು ಬಡವ ಆಕೆ ಬಡವಿ ಶೈಲಿಯಲ್ಲೇ ಬದುಕಿದರು. ಸಾಹಿತ್ಯದ ಮೇಲಿನ ಆಸಕ್ತಿ ಪ್ರವೃತ್ತಿಯಾಯಿತು. ವೃತ್ತಿ ಪ್ರವೃತ್ತಿಗಳೆರಡನ್ನೂ ಸರಿಸಮಾನವಾಗಿ ಸರಿದೂಗಿಸಿಕೊಂಡು ಹೋಗಲು ಅನುಪಮ ದೊಡ್ಡ ಹೋರಾಟವನ್ನೇ ಮಾಡಬೇಕಾಯಿತು. ದುಡಿಮೆ ಇಲ್ಲವಾದರೆ ಬದುಕಿಲ್ಲ. ಮನೆಯಲ್ಲಿ ಹಿರಿಯರಾದ ಅತ್ತೆಗೆ ಮನೆ ಕೆಲಸದಲ್ಲಿ ನೆರವು, ಕ್ಲಿನಿಕ್ನಲ್ಲಿ ರೋಗಿಗಳನ್ನು ಉಪಚರಿಸುವುದು, ಸಂಜೆ ಮತ್ತೆ ಮನೆ ಕೆಲಸ, ಮುಗಿದ ನಂತರ ಬರವಣಿಗೆಯತ್ತ ಗಮನಹರಿಸುವುದು, ಮಕ್ಕಳ ಊಟ, ಆರೋಗ್ಯ, ಓದು, ವಿದ್ಯಾಭ್ಯಾಸದತ್ತ ಗಮನಹರಿಸುವುದು, ಈ ಎಲ್ಲ ಎಡಬಿಡದ ಒತ್ತಡ ಸಾಹಿತ್ಯ ರಚನೆಯತ್ತ ಗಮನಹರಿಸಲು ಅಸಾಧ್ಯವಾಗುವಂತೆ ಮಾಡುತ್ತಿತ್ತು. ಆಯಾಸದಿಂದಾಗಿ ಸೃಜನಶೀಲತೆಯ ಅಭಿವ್ಯಕ್ತಿಗಾಗಿ ಅವಕಾಶ ನೀಡಲು ಸಾಧ್ಯವಾಗುತ್ತಿರಲಿಲ್ಲ. ಇಂತಹ ಅಸಹಾಯಕತೆಯ ಸಂದರ್ಭದಲ್ಲೆಲ್ಲ ಲೇಖಕಿ ಅನುಪಮಾ ಅವರು ವರ್ಜೀನಿಯಾ ವೂಲ್ಫ್ ಹಾಗೂ ಆಕೆಯ ಕೃತಿ ಎ ರೂಮ್ ಆಫ್ ಒನ್ಸ್ ಓನ್ ಅನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಾರೆ. ಪಾಶ್ಚಾತ್ಯ ಹಾಗೂ ಪೌರಾತ್ಯ ಕಲ್ಪನೆಗಳಿಗೆ ಹೆಣ್ಣಿಗೆ ಸಂಬಂಧಿಸಿದಂತೆ ಎಷ್ಟೋ ಹೋಲಿಕೆಗಳಿದ್ದವು. ಪುರುಷ ಪ್ರಧಾನ ವ್ಯವಸ್ಥೆ, ಸ್ಥಾಪಿತ ಕಟ್ಟುಪಾಡುಗಳು, ಸಂಪ್ರದಾಯಗಳು, ಹೆಂಗಸೆಂದರೆ ವಿನಯ, ನಾಚಿಕೆ, ಅಧೀನತೆ, ತ್ಯಾಗ, ಸೇವೆ, ದೇವತೆ ಇತ್ಯಾದಿ ಕಟ್ಟುಪಾಡುಗಳ ಚಿತ್ರಣಗಳೆಲ್ಲ ಒಂದೇ ಆಗಿದ್ದವು. ಜಗತ್ತಿನ ಮಹಿಳಾ ಸಾಹಿತಿಗಳೆಲ್ಲ ಇದೇ ದ್ವಂದ್ವಗಳಿಂದ ನಲುಗಿ ಹೋಗುತ್ತಿರುವ ಬಗೆಗೆ ಅನುಪಮಾಗೆ ನೋವಿತ್ತು. ತನ್ನತನ ಹೊಂದಿರುವ ಬೌದ್ಧಿಕ ವಲಯದಲ್ಲಿ ಕ್ರಿಯಾಶೀಲಳಾಗಿರುವ ಹೆಣ್ಣು ಜಗತ್ತಿಗೆ ತೆರೆದುಕೊಳ್ಳಬೇಕು ಎಂಬ ಆಕಾಂಕ್ಷೆ ಇತ್ತು. ಒಳ್ಳೆಯ ವೈದ್ಯೆಯಾಗಬೇಕು ಎಂಬ ಪ್ರಬಲ ಆಸೆಯಷ್ಟೇ ಒಳ್ಳೆಯ ಹೆಂಡತಿ, ಗೃಹಿಣಿ, ತಾಯಿ ಆಗಬೇಕು ಎನ್ನುವುದೂ ಅವರಲ್ಲಿತ್ತು. ಉದ್ಯೋಗದ ಕಾರಣ ಮನೆ, ಗಂಡ, ಮಕ್ಕಳನ್ನು ನಿರ್ಲಕ್ಷಿಸುತ್ತಿದ್ದೇನೆ ಎಂಬ ಅಪರಾಧಿ ಭಾವವೂ ಕಾಡುತ್ತಿತ್ತು. ನಿರಂಜನರು ಅಧ್ಯಯನಶೀಲರಾಗಿದ್ದು ಬರವಣಿಗೆಗೆ ಪ್ರಾರಂಭಿಸಿದರೆ ರಾತ್ರಿ ಹಗಲು ಎಂಬ ವ್ಯತ್ಯಾಸವಿಲ್ಲದೆ ಒಂದೂವರೆ ಎರಡು ತಿಂಗಳಲ್ಲಿ ಕಾದಂಬರಿ ಮುಗಿಸುತ್ತಿದ್ದರು. ಗಂಭೀರವಾದ ಸಾಹಿತ್ಯ ಹೊರಬರುತ್ತಿತ್ತು. ಒಂದೇ ಸೂರಿನಡಿ ಅನುಪಮ ಹಾಗೂ ನಿರಂಜನರಿಬ್ಬರೂ ಸಾಹಿತ್ಯ ರಚಿಸುತ್ತಿದ್ದರೂ ಕೂಡ ಬರವಣಿಗೆಯಲ್ಲಿ ಭಿನ್ನತೆ ಇತ್ತು. ಪತಿ ಪತ್ನಿಯರಿಬ್ಬರೂ ವಸ್ತು ವಿಷಯಗಳ ಬಗ್ಗೆ ಚರ್ಚಿಸುತ್ತಿರಲಿಲ್ಲ. ಬರೆಯುವ ಪ್ರೇರಣೆಯಾದಾಗ ತಕ್ಷಣವೇ ಕುಳಿತು ಬರೆಯುವ ಅನುಕೂಲ, ಸಮಯಾವಕಾಶ, ಏಕಾಂತಗಳು ಹೆಣ್ಣಾದ ಕಾರಣ ಒದಗುತ್ತಿರಲಿಲ್ಲ. ವೂಲ್ಫ್ ಹೇಳುವಂತೆ ಏಕಾಂತ, ಪ್ರತ್ಯೇಕ ಕೊಠಡಿ, ಪ್ರತ್ಯೇಕ ಕುರ್ಚಿ ಮೇಜುಗಳ ಸವಲತ್ತು ಮಹಿಳಾ ಸಾಹಿತಿಗಳಿಗೆ ಲಭ್ಯವಿರಲಿಲ್ಲ. ಆದರೆ ಬರವಣಿಗೆಗೆ ನಿರಂಜನರ ಒತ್ತಾಸೆ ನಿರಂತರವಾಗಿತ್ತು. ಅನುಪಮ ತಮ್ಮ ಅನೇಕ ಕಾದಂಬರಿ ಹಾಗೂ ವೈದ್ಯಕೀಯ ಲೇಖನಗಳನ್ನು ಕೆಲವು ಪತ್ರಿಕೆಗಳಿಗೆ ಕಳುಹಿಸುತ್ತಿದ್ದರು. ಧಾರಾವಾಹಿ ರೂಪದಲ್ಲಿ ಬರುತ್ತಿದ್ದ ಕಾದಂಬರಿಗಳು ಜನಪ್ರಿಯವಾಗಿ ನಂತರ ಪುಸ್ತಕ ರೂಪದಲ್ಲಿ ಹೊರಬರುತ್ತಿದ್ದವು. ಪುಸ್ತಕಗಳ ಪ್ರಚಾರವಾಗುತ್ತಿತ್ತು. ಆದರೆ ಧಾರಾವಾಹಿಯಾಗಿ ಬರುವ ಕಾದಂಬರಿಗಳೆಲ್ಲ ಕಳಪೆ ಎಂಬ ಮನೋಭಾವ ಅನೇಕ ವಿಮರ್ಶಕರಿಗೂ ಬುದ್ಧಿಜೀವಿಗಳಿಗೂ ಇತ್ತು. ಮಹಿಳಾ ಕೃತಿಗಳನ್ನು ವಿಮರ್ಶಕರು ವಿಮರ್ಶಿಸದ ಕಾರಣ ಪ್ರಚಾರ ಸಿಗದೆ ಹೋಗುತ್ತಿತ್ತು. ಪುಸ್ತಕಗಳನ್ನು ಯಾರೂ ಓದದೆ ಯಾರ ಕಣ್ಣಿಗೂ ಬೀಳದೆ ಹೋಗುವ ಸಂಭವ ಜಾಸ್ತಿ ಇತ್ತು. ಇದೇ ಕಾರಣಕ್ಕೆ ಮಹಿಳಾ ಸಾಹಿತಿಗಳು ಈ ಮಾಧ್ಯಮವನ್ನೇ ಅವಲಂಬಿಸಿದ್ದರು. ಅನುಪಮ ಅವರ ಕಾದಂಬರಿಗಳನ್ನು ಓದಿದ ನಿರಂಜನ ಅವರು ಶುದ್ಧ ಸೆಂಟಿಮೆಂಟಲ್ ವಸ್ತುಗಳನ್ನು ಕೈಬಿಟ್ಟು ಗಂಭೀರ ವಿಚಾರಗಳನ್ನು ತೆಗೆದುಕೊಳ್ಳಿ ಎಂದು ತಿಳಿಹೇಳುತ್ತಾರೆ. ಬರಹಗಾರರಿಗೆ ಭಾಷಾಶುದ್ಧತೆ ಹಾಗೂ ಪ್ರೌಢಿಮೆ ಮುಖ್ಯ, ಅಧ್ಯಯನದ ಅಗತ್ಯ ಇದೆ ಎಂದು ನಿರಂಜನರು ಹೇಳಿದಾಗ ಅನುಪಮಾಗೆ ಅಸಮಾಧಾನವಾದರೂ ತಮ್ಮ ಮಿತಿಯನ್ನು ಅನುಪಮ ಅರ್ಥೈಸಿಕೊಳ್ಳುತ್ತಾರೆ. ಅವರು ಬರೆದುಕೊಟ್ಟ ಪಟ್ಟಿಯನ್ನು ಅನುಪಮ ಅವರು ಅನೇಕ ವರ್ಷಗಳ ಕಾಲ ತಮ್ಮೊಂದಿಗೆ ಇರಿಸಿಕೊಂಡು ಬಳಸಿಕೊಳ್ಳುತ್ತಾರೆ ಹಾಗೂ ತಾನು ಅಪ್ಪಟ ಹಳ್ಳಿಯ ಹೆಣ್ಣಾಗಿ ಕಾಗುಣಿತ, ಅಲ್ಪಪ್ರಾಣ, ಮಹಾಪ್ರಾಣ, ಅಕಾರ ಹಕಾರಗಳ ಉಚ್ಚಾರಣೆಗಳನ್ನು ಸರಿಪಡಿಸಿಕೊಂಡಿದ್ದನ್ನು ಸಜ್ಜನಿಕೆಯಿಂದ ನೆನಪಿಸಿಕೊಳ್ಳುತ್ತಾರೆ. ಅನುಪಮಾರ ಕೃತಿಗಳ ಕಠಿಣ ಟೀಕಾಕಾರರಾಗಿದ್ದ ನಿರಂಜನರಿಂದ ತಮ್ಮ ಬರವಣಿಗೆಗೆ ಪ್ರೌಢತೆ ಬಂತು ಎಂದು ಅನುಪಮ ಸ್ಮರಿಸುತ್ತಾರೆ. ಸುಮಾರು 25 ಕಾದಂಬರಿಗಳು,
8 ಸಣ್ಣ ಕಥೆಗಳು, 2 ಆತ್ಮಕಥನಗಳು, ಶಿಶು ಸಾಹಿತ್ಯ 365 ಕಥೆಗಳು.

0: ಗುಚ್ಛ, 9 ವೈದ್ಯಕೀಯ ಸಾಹಿತ್ಯ, 5 ಪ್ರವಾಸ ಕಥನ, ದಾಂಪತ್ಯ ಕಲೆ ಹಾಗೂ ವಿಜ್ಞಾನದ ಬಗ್ಗೆ 2, ಹೀಗೆ ಸಾಕಷ್ಟು ಕೃತಿಗಳನ್ನು ತಮ್ಮ ಅನಾರೋಗ್ಯದ ನಡುವೆಯೂ ರಚಿಸುತ್ತಾರೆ. ಆದರೆ ಕನ್ನಡ ಸಾಹಿತ್ಯದ ಪುರುಷ ಲೇಖಕರು ಅವರ ಕೃತಿಗಳ ಬಗ್ಗೆ ವಿಮರ್ಶಿಸದೇ ಇರುವುದು, ಒಟ್ಟು ಮಹಿಳಾ ಲೇಖಕಿಯರನ್ನು ನಿರಾಕರಿಸುವುದು, ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಹಿಳಾ ಲೇಖಕರಿಗೆ ಅವಕಾಶ ನೀಡದೇ ಇರುವುದು, ವಿಚಾರಗೋಷ್ಠಿಗಳಲ್ಲಿ ಮಂಡನೆಗಳಿಂದ ದೂರವಿರಿಸುವುದು ಅನುಪಮಾರಂತಹ ಮಹಿಳಾ ಸಾಹಿತಿಗಳಿಗೆ ಅವಮಾನವಾಗುತ್ತಿತ್ತು. ಒಮ್ಮೆ ವಿಚಾರ ಸಂಕಿರಣದ ಉದ್ಘಾಟನೆ ಮಾಡಿದ ಗೋಪಾಲಕೃಷ್ಣ ಅಡಿಗರು, ನೀವು ಎಂದರೆ ಮಹಿಳೆಯರು ಮನುಷ್ಯರನ್ನು ಸೃಷ್ಟಿ ಮಾಡಿ, ಅದಕ್ಕಿಂತ ದೊಡ್ಡ ಕಾರ್ಯ ಬೇರೊಂದಿಲ್ಲ, ನಾವು ಪುರುಷರು ಕಾವ್ಯ ಸೃಷ್ಟಿ ಮಾಡ್ತೀವಿ ಎನ್ನುತ್ತಾರೆ. ಅದಕ್ಕೆ ಪ್ರತಿಯಾಗಿ ವಿಜಯದಬ್ಬೆಯವರು, ನಾವು ಮಕ್ಕಳನ್ನೂ ಸೃಷ್ಟಿ ಮಾಡುತ್ತೇವೆ, ಕಾವ್ಯವನ್ನೂ ಸೃಷ್ಟಿಸುತ್ತೇವೆ ಎಂದು ಉತ್ತರಿಸುವ ಮೂಲಕ ತಮ್ಮ ಬೌದ್ಧಿಕ ಮನೋಧರ್ಮಕ್ಕೆ ಸಾಕ್ಷಿಯಾಗುತ್ತಾರೆ. ಲೇಖಕಿಯರ ಸಾಹಿತ್ಯ ಅಡುಗೆ ಮನೆಯ ಸಾಹಿತ್ಯ ಎಂದು ಶ್ರೀಕೃಷ್ಣ ಆಲನಹಳ್ಳಿಯವರು ಅವಗಣನೆ ಮಾಡಿದ್ದು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಜಗತ್ತಿನಾದ್ಯಂತ ಇತ್ತು. ವುಮನ್ಸ್ ರೈಟಿಂಗ್ ಎಂಬ ವರ್ಗೀಕರಣವಿತ್ತು. ಟಿ ಸುನಂದಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದ ಮಹಿಳಾ ಸಂಘಗಳ ಚರ್ಚೆ, ತ್ರಿವೇಣಿ, ವಾಣಿ, ಎಂಕೆ, ಜಯಲಕ್ಷ್ಮಿ ಅಂತಹವರ ಸಾಮರ್ಥ್ಯವನ್ನು ಅದು ಪ್ರಕಟಿಸಿತ್ತು. ಅದಲ್ಲದೆ ಮಹಿಳಾ ಸಂಘಗಳ ಚರ್ಚೆ, ಕರ್ನಾಟಕ ಲೇಖಕಿಯರ ಸಂಘ, ಮಹಿಳಾ ಸಮ್ಮೇಳನ, ಮಹಿಳಾ ವಿಚಾರಗೋಷ್ಠಿ, ಲೇಖಕಿಯರ ಸಮ್ಮೇಳನಕ್ಕೆ ಮಹಿಳೆಯರೇ ಅಧ್ಯಕ್ಷರಾಗುವ ಅವಕಾಶ, ಹೀಗೆ ಮಹಿಳೆಯರು ಮಹಿಳಾ ಸಾಹಿತಿಗಳ ಅಸ್ತಿತ್ವಕ್ಕಾಗಿ ಆ ಕಾಲದಲ್ಲಿ ನಿರಂತರವಾಗಿ ಹೋರಾಡಿದರು ಹಾಗೂ ಅದರಲ್ಲಿ ಯಶಸ್ವಿಯಾದರು. ಅನುಪಮಾ ನಿರಂಜನ ದಂಪತಿಗಳು ಪರಸ್ಪರ ಒತ್ತಾಸೆಯಾಗಿ ನಿಂತ ಕಾರಣ ಅನೇಕ ಸಂಕಷ್ಟಗಳ ನಡುವೆಯೂ ಕನ್ನಡ ಸಾಹಿತ್ಯಕ್ಕೆ ಹಲವು ಕೊಡುಗೆಗಳನ್ನು ನೀಡಿದರು. ವಿಮೋಚನೆ ನಿರಂಜನರ ಕಾದಂಬರಿ ರಷ್ಯನ್ ಭಾಷೆಗೆ 1,00,000 ಪ್ರತಿಯಲ್ಲಿ ಬಿಡುಗಡೆಯಾಗಿದ್ದು ಒಂದು ಆಶ್ಚರ್ಯ. ಪಾರ್ಶ್ವವಾಯು ಪೀಡಿತರಾಗಿದ್ದ ನಿರಂಜನರು 5 ವರ್ಷದ ಅವಧಿಯಲ್ಲಿ ಕಿರಿಯರಿಗಾಗಿ 7 ಸಂಪುಟಗಳ ಜ್ಞಾನಗಂಗೋತ್ರಿಯನ್ನು ಸಿದ್ಧಪಡಿಸಿದ್ದು. ವಿಶ್ವಕಥಾಕೋಶ ಜಗತ್ತಿನ ಸುಮಾರು 400 ಕಥೆಗಳ 25 ಸಂಪುಟಗಳಲ್ಲಿ ಸಮಾಜವಾದಿ ರಾಷ್ಟ್ರಗಳ ಸಣ್ಣ ಕಥೆಗಳು 3 ವರ್ಷಗಳಲ್ಲಿ ಹೊರತಂದರು. ಇದೇ ಸಂದರ್ಭಕ್ಕೆ ಅನುಪಮಾ ಅವರು ಮೇಲಿಂದ ಮೇಲೆ 2-3 ಸಾರಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾದರು. ಚೇತರಿಸಿಕೊಂಡ ನಂತರ ಕ್ಯಾನ್ಸರ್ ಬದುಕು ಎಂಬ ಕೃತಿಯನ್ನು ರಚಿಸಿದರು. ಅಸಾಮಾನ್ಯ ಪ್ರತಿಭೆಯ ಇವರ ಹಿರಿಯ ಮಗಳು ತೇಜಸ್ವಿನಿ ತನ್ನ 8ನೇ ವಯಸ್ಸಿಗೆ ಇಂಗ್ಲಿಷ್ ಕಾವ್ಯ ಬರೆಯುತ್ತಾಳೆ. ತೇಜಸ್ವಿನಿ ನಿರಂಜನ 16 ವರ್ಷಕ್ಕೆ ತನ್ನ ಮೊದಲ ಕಾವ್ಯ ಸಂಗ್ರಹ ಲಿಕ್ವಿಡ್ ಸಫಾಯರ್ 1974ರಲ್ಲಿ ಅದನ್ನು ಹೊರತರುತ್ತಾಳೆ. ಕಾಮನ್ವೆಲ್ತ್ ಪೋಯಿಟ್ರಿ ಸ್ಪರ್ಧೆಯಲ್ಲಿ ಲಂಡನ್ನಿಂದ ಆಕೆ ವಿಜೇತಳಾಗುತ್ತಾಳೆ. ತಂದೆ ನಿರಂಜನರ ವಿಮೋಚನೆ ಕಾದಂಬರಿಯನ್ನು ಇಂಗ್ಲಿಷಿಗೆ ಭಾಷಾಂತರಿಸುತ್ತಾಳೆ. ಫ್ಯಾಬ್ಲೋ ನೆರೋಡನ ಕವಿತೆಗಳನ್ನು ಕನ್ನಡಕ್ಕೆ ಭಾಷಾಂತರಿಸುತ್ತಾಳೆ. ತೇಜಸ್ವಿನಿ ಹಾಗೂ ಸೀಮಂತಿನಿಯರ ಜಂಟಿ ನೇತೃತ್ವದಲ್ಲಿ ನಿರಂಜನರ 10 ಕಾದಂಬರಿಗಳು ಪುನರ್ ಮುದ್ರಣವಾಗುತ್ತವೆ. ಡಾ ಎಚ್ ನರಸಿಂಹಯ್ಯ ಅವರು ಬೆಂಗಳೂರು ವಿವಿ ಕುಲಪತಿಯಾಗಿದ್ದ ಅವಧಿಯಲ್ಲಿ ಪವಾಡ ತನಿಖಾ ಸಮಿತಿ ಹುಟ್ಟುಹಾಕಿದರು. ವಿಜ್ಞಾನಿಗಳು, ಮನಃಶಾಸ್ತ್ರಜ್ಞರು, ಸಾಹಿತಿಗಳು, ವೈದ್ಯರ ಗುಂಪಿನಲ್ಲಿ ಅನುಪಮಾ ಅವರು ಸದಸ್ಯರಾಗಿದ್ದರು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ತೊಡೆದುಹಾಕಬೇಕು, ಭಾಷಣ ಮತ್ತು ಲೇಖನ ಇತ್ಯಾದಿಗಳ ಮೂಲಕ ಜನರನ್ನು ಜಾಗೃತಗೊಳಿಸಬೇಕು, ಮಂತ್ರತಂತ್ರಗಳ ಮೂಲಕ ಅಮಾಯಕ ಜನರನ್ನು ಮೋಸಗೊಳಿಸುತ್ತಿರುವ ಅಂತಹವರನ್ನು ಬೀದಿಗೆ ತಂದಿರಿಸಿದರು. ಅನುಪಮ ನಿರಂಜನರ 2 ಆತ್ಮಕಥೆಗಳು ಪ್ರಗತಿಶೀಲ ಕಾಲಘಟ್ಟದ ಸಾಮಾಜಿಕ, ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ವಿವರಗಳನ್ನು ದಾಖಲಿಸುತ್ತವೆ. ಇಂದು ಮಹಿಳಾ ಸಾಹಿತಿಗಳು ಪಡೆದುಕೊಳ್ಳುತ್ತಿರುವ ಎಲ್ಲಾ ಸವಲತ್ತುಗಳ ಹಿನ್ನೆಲೆಯಲ್ಲಿನ ಅವಮಾನ, ನೋವು, ಸಂಕಟಗಳ ಹಾದಿಯ ಮಾಹಿತಿಗಳು ಈ ಆತ್ಮಕಥನಗಳಿಂದ ತಿಳಿದುಬರುತ್ತವೆ. ಚಳುವಳಿ, ಹೋರಾಟ, ತ್ಯಾಗಗಳ ದಾಖಲೆಗಳಿವೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿನ ಮಹಿಳಾ ಸಾಹಿತಿಗಳ ಹೆಜ್ಜೆ ಗುರುತುಗಳು ಈ ಆತ್ಮಕಥನದಲ್ಲಿ ದಾಖಲಾಗಿವೆ.
1: ಇದುವರೆಗೆ ಡಾಕ್ಟರ್ ಅನುಪಮಾ ನಿರಂಜನರವರ ಆತ್ಮಕಥೆ ಬರಹಗಾರ್ತಿಯ ಬದುಕು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಕೆಜಿ ಕವಿತಾ. ಈಗ ಕೆಲವು ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ದರಾ ಬೇಂದ್ರೆ ಅವರು ರಚಿಸಿರುವ ಒಂದು ಭಾವಗೀತೆ, ಹಾಡಿದ್ದಾರೆ ಸಂಗೀತ ಕಟ್ಟಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಂಗಳಾ ರವಿ ಅವರ ಧ್ವನಿಯಲ್ಲಿರುವ ಒಂದು ಭಾವಗೀತೆ. ರಚನೆ HS ವೆಂಕಟೇಶಮೂರ್ತಿ.

ಇದುವರೆಗೆ ವನಿತಾ ವಿಹಾರ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ
2: ಪ್ರತಿ ಶನಿವಾರ
1: ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
3: ಶ್ರೋತೃ ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11:00 to 12:00. ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
4: ಡಾಕ್ಟರ್ ಆರ್ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
3: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ
4: ಇದೇ ದಿನಾಂಕ 29 ಸೋಮವಾರ
3: ಮುಂಜಾನೆ 11:00 to 12:00.
5: ಸಿದ್ಧಿಯ ಪರ್ವತ ಏರಲು ಸೋಪಾನ.
2: ಆತ್ಮೀಯ ರೈತ ಬಾಂಧವರೇ,
6: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
2: ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29 ಸಂಜೆ 7:00 ಕೃಷಿ ರಂಗ ಕಾರ್ಯಕ್ರಮದಲ್ಲಿ
6: ಸ್ವಾವಲಂಬಿ ಸಮಗ್ರ ಕೃಷಿ
2: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಮಿಲಿಂದ್ ಪೋದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
6: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
2: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ, ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
6: ಕೃಷಿ ಕಾಮಧೇನು ರೈತರ ಸಿಹಿದೇ.
3: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್.
7: ನಾನು ಡಾಕ್ಟರ್ ಶ್ವೇತಾ ಭಟ್ ಬೋಲನ್, ಅಸೋಸಿಯೇಟ್.

0: प्रोफेसर डिपार्टमेंट ऑफ ओबीजी फिजियोथेरेपी एसडीएम मेडिकल कॉलेज एंड हॉस्पिटल ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಟಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಎಸ್ ಕಾರಣದಿಂದ ಇರಬಹುದು. ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.

0: ಆಕಾಶವಾಣಿ ಧಾರವಾಡ, ಸಮಯ 12:35 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು.
1: ಆರೋಗ್ಯ ಸಂಚಿಕೆ.
2: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾ ಹನುಮಂತ ನಾಯಕ್ ಅವರೊಂದಿಗೆ ಸಂದರ್ಶನ.
3: ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಇವತ್ತು ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ಮಾತಾಡ್ತಾ ಇದ್ದೀವಿ. ಮಾಹಿತಿಯನ್ನು ನೀಡ್ತಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಆರ್ ಕೆ ಹನುಮಂತ ನಾಯಕ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ ಮೇಡಮ್.
3: ಓಕೆ, ನಾವಿವತ್ತು ಜೀರ್ಣಾಂಗದ ಕ್ಯಾನ್ಸರ್ ಅನ್ನುವಂತ ವಿಷಯದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಜೀರ್ಣಾಂಗ ಅನ್ನುವಂತ ಒಂದು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಬಗ್ಗೆ ಒಂದು ಪುಟ್ಟ ಪರಿಚಯದ ನಂತರ ನಾವು ಕ್ಯಾನ್ಸರ್ ವಿಷಯಕ್ಕೆ ಬರೋಣ ಡಾಕ್ಟ್ರೆ.
4: ಜೀರ್ಣಾಂಗ ಅಂದ್ರೆ ನಾವು ಊಟ ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿ ಬಾಯಿಯಿಂದ ಅನ್ನನಾಳ, ಜಠರ, ಚಿಕ್ಕರಳು, ದೊಡ್ಡ ಕರಳು, ಮತ್ತೆ ಅದು ಕೊನೆಗೆ ಹೆಂಗ್ ಮಲವಾಗಿ ಬರುತ್ತೆ ಅಲ್ಲಿವರೆಗೂ ಅದಕ್ಕೆ ಸಂಬಂಧಪಟ್ಟ ಅಂಗಗಳು, ಪ್ಯಾಂಕ್ರಿಯಾಸ್, ಲಿವರ್ ಇವೆಲ್ಲ ಸೇರಿ ಜೀರ್ಣಾಂಗ ಅಂತ ನಾವು ಹೇಳ್ಬಹುದು.
3: ಡಾಕ್ಟರ್, ಈಗ ಕ್ಯಾನ್ಸರ್ ಅನ್ನುವಂತ ಒಂದು ಪದವನ್ನು ನಾವು ತಗೊಂಡಿದ್ದೀವಿ, ಹೇಗೆ ಈ ಕ್ಯಾನ್ಸರ್ ಅನ್ನುವಂಥದ್ದನ್ನ ಜೀರ್ಣಾಂಗ ವ್ಯೂಹದಲ್ಲಿ ನಾವು ನೋಡಬಹುದು?
4: ಜೀರ್ಣಾಂಗದಲ್ಲಿ ಪ್ರತಿಯೊಂದು ಅಂಗದಲ್ಲಿ ಅಂದ್ರೆ ಅನ್ನನಾಳದಲ್ಲಿ ಕ್ಯಾನ್ಸರ್ ಬರುತ್ತೆ, ಜಠರ, ಚಿಕ್ಕರಳು, ದೊಡ್ಡ ಕರಳು, ಲಿವರ್, ಪ್ಯಾಂಕ್ರಿಯಾಸ್ ಎಲ್ಲಾದ್ರಲ್ಲೇನು ಕ್ಯಾನ್ಸರ್ ಬರುತ್ತೆ. ಒಂದೊಂದು ಅಂಗಗಳದು ಒಂದೊಂದ್ ತರ ಸಿಂಪ್ಟಮ್ಗಳಿರುತ್ತೆ. ಅನ್ನನಾಳ ಆದ್ರೆ ಊಟ ಹೋಗ್ತಕ್ಕಂಥ ದಾರಿಯಲ್ಲಿ ಕ್ಯಾನ್ಸರ್ ಬರುತ್ತೆ, ಹಂಗಾಗಿ ಊಟ ನುಂಗಿದ ಕೂಡಲೇ ಅದು ಕೆಳಗೆ ಇಳಿಲಿಕ್ಕೆ ತೊಂದರೆ ಆಗುತ್ತೆ. ಅಂದ್ರೆ ಊಟ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಪೇಷಂಟ್ಸ್ ಹೇಳ್ತಾರೆ, ಅಥವಾ ಅದೊಂದು ಲಕ್ಷಣ, ಊಟ ಮಾಡಕ್ ಆಗ್ತಿಲ್ಲ ಅಥವಾ ಊಟ ಮಾಡಿದೆಲ್ಲ ಹಂಗೆ ವಾಪಸ್ ತಕ್ಷಣನೇ ವಾಪಸ್ ಬರುತ್ತೆ. ಆರಂಭದಲ್ಲಿ ಅದು ತುಂಬಾ ಗಟ್ಟಿ ಆಹಾರಕ್ಕೆ ಅದು ಅಫೆಕ್ಟ್ ಮಾಡುತ್ತೆ, ಬರ್ತಾ ಬರ್ತಾ ಮೆತ್ತನ ಆಹಾರ ಕೂಡ ತಗೊಳಕ್ ಕಷ್ಟ ಆಗುತ್ತೆ, ಅದಾದ್ಮೇಲೆ ನೀರು ಆಹಾರ ಕೂಡ ತಗೊಳಕ್ ಆಗೋದಿಲ್ಲ, ಕೊನೆಗೆ ಎಂಜಿಲ್ ಸಹ ನುಂಗಕ್ ಆಗಲ್ಲ. ಆ ಒಂದು ಮಟ್ಟಕ್ಕೆ ಅದು ಬ್ಲಾಕ್ ಮಾಡುತ್ತೆ, ಅನ್ನನಾಳ ಟ್ಯೂಬ್ ಅಲ್ಲಿ ಬ್ಲಾಕ್ ಆದಾಗ ಆ ತರ ಕ್ಯಾನ್ಸರ್. ಅದೇ ತರ ಜಠರದಲ್ಲೂ ಸಹ ಸ್ವಲ್ಪ ಊಟ ಮಾಡಿದ್ರೆ ಹೊಟ್ಟೆ ತುಂಬ ಅನ್ಸುತ್ತೆ, ಮತ್ತೆ ತೂಕ ಕಡಿಮೆ ಆಗುತ್ತೆ, ಹೊಟ್ಟೆ ಹಸಿಯೋದಿಲ್ಲ, ಮತ್ತೆ ಮೋಷನ್ ಅಲ್ಲಿ ಬ್ಲಡ್ ಅಂದ್ರೆ ಕಪ್ಪು ಕಲರ್ ಮಲ ಹೋಗುತ್ತೆ, ಅದು ಏನಾಗುತ್ತೆ ಇಲ್ಲಿ ಇರ್ತಕ್ಕಂತ ಅಲ್ಸರ್ ಆಗಿ ಗಾಯದ್ರಾಗಿ ಅದರಲ್ಲಿ ಮೋಷನ್ ಅಲ್ಲಿ ಬ್ಲಡ್ ಹೋಗುತ್ತೆ, ಮತ್ತೆ ಊಟ ಆದ್ಮೇಲೆ ವಾಂತಿ ಆಗುತ್ತೆ. ಈ ತರ ಸಿಂಪ್ಟಮ್ಸ್ಗಳು ಜಠರದಲ್ಲಿ ಬರ್ತವೆ. ಚಿಕ್ಕ ಕರಳಿಂದ ಕ್ಯಾನ್ಸರ್ ಎಲ್ಲಾ ಅಂಗಗಳನ್ನು ಹೋಲಿಸಿದ್ರೆ ಚಿಕ್ಕರಳಲ್ಲಿ ಬಹಳಷ್ಟು ಕಡಿಮೆ ಕ್ಯಾನ್ಸರ್ ಆಗೋದು ಕಡಿಮೆ, ಯಾಕಂದ್ರೆ ಅಲ್ಲಿ ಬಹಳಷ್ಟು ರಕ್ತ ಚಲನೆ ಜಾಸ್ತಿ ಇರುತ್ತೆ. ಎಲ್ಲಿ ನಮ್ಮ ದೇಹದಲ್ಲಿ ರಕ್ತ ಚಲನೆ ಬಹಳ ಜಾಸ್ತಿ ಇರುತ್ತೆ ಅಲ್ಲಿ ಕ್ಯಾನ್ಸರ್ ಕಡಿಮೆ ಇರುತ್ತೆ, ಮತ್ತೆ ಎಲ್ಲಿ ರಕ್ತ ಚಲನೆ ಕಡಿಮೆ ಇರುತ್ತೆ, ಎಲ್ಲಿ ಮೂಮೆಂಟ್ ಎಲ್ಲ ಕಡಿಮೆ ಇರುತ್ತೆ ಅಲ್ಲಿ ಎಲ್ಲ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದೇ ರೀತಿ ಚಿಕ್ಕರಲ್ಲಿ ಏನಾಗುತ್ತೆ ಅಂದ್ರೆ ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ವಾಂತಿ ಬರೋದು, ತೂಕ ಕಡಿಮೆ ಆಗೋದು, ಹೊಟ್ಟೆ ಹಸಿದೇ ಇರತಕ್ಕಂಥದ್ದು, ಈ ತರ ಸಿಂಪ್ಟಮ್ಸ್ ಚಿಕ್ಕರಲ್ಲಿ ಬರುತ್ತೆ. ಅದು ಯಾಕೆ ಚಿಕ್ಕರಲ್ಲಿ ಕ್ಯಾನ್ಸರ್ ಕಡಿಮೆ ಆಗುತ್ತಂದ್ರೆ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಡ್ಯಾಮೇಜಸ್ ಅನ್ನ ಅದನ್ನ ನಮ್ಮ ಸೆಲ್ಸ್ಗಳು ಅದನ್ನ ರಿಪೇರ್ ಮಾಡ್ತವೆ ಈಸಿಯಾಗಿ. ಸೊ

ಜಾಸ್ತಿ ರಕ್ತ ಚಲನೆ ಇದ್ದಾಗ ಅದು ರಿಪೇರು ಜಾಸ್ತಿ ಬೇಗ ಆಗುತ್ತೆ. ಅಂದ್ರೆ ನಮ್ ಎಷ್ಟು ನ್ಯೂಟ್ರಿಯಂಟ್ಸ್ ಆಗ್ಬೋದು, ಆಕ್ಸಿಜನ್ ಜಾಸ್ತಿ ಸಪ್ಲೈ ಇರುತ್ತೆ. ಸೊ ಎಲ್ಲಿ ಜಾಸ್ತಿ ಈ ನ್ಯೂಟ್ರಿಯಂಟ್ ಸಪ್ಲಿಮೆಂಟ್ ಇರುತ್ತೆ, ಎಲ್ಲಿ ಜಾಸ್ತಿ ಮೂವ್ಮೆಂಟ್ ಇರುತ್ತೆ, ಈ ತರ ರಿಪೇರ್ಗಳು ಜಾಸ್ತಿ ನಡೀತವೆ, ಅತಿ ಬೇಗ ಆಗುತ್ತೆ. ಸೊ ಹಾಗಾಗಿ ಅದು ಏನಾದ್ರು ಡ್ಯಾಮೇಜ್, ಯಾವುದೇ ಒಂದು ಫುಡ್ಡಿಂದ ಆಗಿರ್ಬೋದು, ಬೇರೆ ಕೆಮಿಕಲ್ ಡ್ಯಾಮೇಜಸ್ ಡಿ ಎನ್ ಎಲ್ಲಿ ಬಂದ್ರು ಅದು ಈಸಿಯಾಗಿ ರಿಪೇರ್ ಆಗುತ್ತೆ. ಅದೇ ಈ ಕೆಲವೊಂದು ರೆಕ್ಟಮ್ ಅಂತ ಹೇಳ್ತೀವಿ, ಗುದದ್ವಾರ, ಅಲ್ಲಿ ಜಾಸ್ತಿ ಮೂವ್ಮೆಂಟ್ಸ್ ಅಷ್ಟು ಆಗಲ್ಲ, ಅದು ಅಲ್ಲಿ ಕ್ಯಾನ್ಸರ್ ಜಾಸ್ತಿ ಬರುತ್ತೆ, ಅಲ್ಲಿ ಬ್ಲಡ್ ಸಪ್ಲೈನು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಸಿಗ್ಮಾಯ್ಡ್ ಕೋಲನ್ ಅಂತ ಬರುತ್ತೆ, ಅಂದ್ರೆ ದೊಡ್ಡ ಕರುಳಿನ ಒಂದು ಭಾಗ, ಅಲ್ಲಿಯೂ ಸಹ ಈ ಬ್ಲಡ್ ಸಪ್ಲೈ ಸ್ವಲ್ಪ ಕಡಿಮೆ ಇರುತ್ತೆ ಬೇರೆ ಭಾಗಕ್ಕೆ ಕಂಪೇರ್ ಮಾಡಿ. ಸೊ ಅಲ್ಲಿಯೂ ಸಹ ಈ ತರ ಕ್ಯಾನ್ಸರ್ ಜಾಸ್ತಿ ಬರುತ್ತೆ. ರೈಟ್ ಕೋಲನ್ ಅಂತ ಬರುತ್ತೆ, ಅಲ್ಲಿಯೂ ಸಹ ಸ್ವಲ್ಪ ರಕ್ತನಾಳದ ಚಲನೆ ಕಡಿಮೆ ಇರುತ್ತೆ. ಸೊ ಆ ಭಾಗದಲ್ಲಿ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ರಕ್ತ ಚಲನೆ ಜಾಸ್ತಿ ಇದ್ದಲ್ಲಿ ಕ್ಯಾನ್ಸರ್ ಕಡಿಮೆ ಇರುತ್ತೆ. ಈಗ ಹಾರ್ಟ್ ಆಗಿರ್ಬೋದು, ಹಾರ್ಟ್ ಅಲ್ಲಿ ಯಾವಾಗಲೂ ಬ್ಲಡ್ ಫ್ಲೋ

0: ಜಾಸ್ತಿ ಬರುತ್ತೆ, ರೈಟ್ ಕೊಲನ್ ಅಂತ ಬರುತ್ತೆ, ಅಲ್ಲಿಯೂ ಸಹ ಸ್ವಲ್ಪ ರಕ್ತನಾಳದ ಚಲನೆ ಕಡಿಮೆ ಇರುತ್ತೆ. ಸೊ ಆ ಭಾಗದಲ್ಲಿ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ರಕ್ತ ಚಲನೆ ಜಾಸ್ತಿ ಇದ್ದಲ್ಲಿ ಕ್ಯಾನ್ಸರ್ ಕಡಿಮೆ ಇರುತ್ತೆ. ಈಗ ಹಾರ್ಟ್ ಆಗಿರ್ಬೋದು, ಹಾರ್ಟ್ ಅಲ್ಲಿ ಯಾವಾಗಲೂ ಬ್ಲಡ್ ಫ್ಲೋನೆ ಇದ್ದೇ ಇರುತ್ತೆ. ಸೊ ಹಂಗಾಗಿ ಅಲ್ಲಿನೂ ಸಹ ಬ್ಲಡ್ ಫ್ಲೋ ಇರುತ್ತೆ, ಅಲ್ಲಿ ಜಾಸ್ತಿ ಮೈಟೊಕಾಂಡ್ರಿಯಾಸ್ ಇರುತ್ತೆ. ಹಂಗಾಗಿ ಅಲ್ಲಿ ಏನೇ ಸೆಲ್ ಡ್ಯಾಮೇಜ್ ಆದರೂ ಡಿ ಎನ್ ಎಲ್ಲಿ ಬೇಗ ರಿಪೇರ್ ಆಗ್ಬಿಡುತ್ತೆ. ಹಂಗಾಗಿ ಅಂತ ಅಂಗಗಳಲ್ಲಿ ಕ್ಯಾನ್ಸರ್ ಕಡಿಮೆ. ಇನ್ನ ಮತ್ತೆ ನೆಕ್ಸ್ಟ್ ಹೇಳೋದಾದ್ರೆ ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ ಏನಂದ್ರೆ ಅದರಲ್ಲಿ ಹೆಡ್ ಬಾಡಿ ಟೈಲ್ ಅಂತ ಇರುತ್ತೆ. ಹೆಡ್ ರೀಜನ್ ಅಲ್ಲಿ ಕ್ಯಾನ್ಸರ್ ಬಂದ್ರೆ ನೋವು ಬಹಳ ಲೇಟ್ ಆಗಿ ಬರುತ್ತೆ. ಫಸ್ಟ್ ಊಟ ಮಾಡೋದು ಕಡಿಮೆ ಆಗೋದು, ಜಾಂಡಿಸ್, ಚಳಿ ಜ್ವರ ಬರೋದು, ಮತ್ತೆ ತೂಕ ಕಡಿಮೆ ಆಗೋದು, ಈ ತರ ಆಗುತ್ತೆ. ಅದೇ ಬಾಡಿ ಟೈಲ್ ಭಾಗದಲ್ಲಿ ಬಂದ್ರೆ ಜಾಂಡಿಸ್ ಏನು ಇರೋದಿಲ್ಲ, ಬಟ್ ಕೆಲವೊಬ್ಬರಿಗೆ ನೋವು ಇರುತ್ತೆ, ವೇಟ್ ಕಡಿಮೆ ಆಗುತ್ತೆ, ಮತ್ತೆ ಊಟ ಮಾಡಕ್ ಆಗೋದಿಲ್ಲ, ಊಟ ಕಡಿಮೆ ಮಾಡ್ಕೊಂತ ಹೋಗ್ತಾರೆ. ನಂತರ ಗಾಲ್ ಬ್ಲಾಡರ್, ಪಿತ್ತಕೋಶ, ಪಿತ್ತನಾಳ, ಇದರಲ್ಲೂ ಸಹ ಕ್ಯಾನ್ಸರ್ ಬಂದ್ರೆ ಜಾಂಡಿಸ್ ಇರುತ್ತೆ. ಪಿತ್ತಕೋಶ ಜಾಂಡಿಸ್ ಬರೋದು ಬಹಳ ಲೇಟ್ ಆಗಿ ಬರುತ್ತೆ, ಪಿತ್ತನಾಳದಲ್ಲಿ ಇದ್ರೆ ಅದು ಬೇಗನೆ ಬರುತ್ತೆ. ಇದರಲ್ಲೂ ಸಹ ಜಾಂಡಿಸ್ ಬಂದ ತಕ್ಷಣ ಊಟ ಮಾಡೋದು ಕಡಿಮೆ ಮಾಡಿಬಿಡ್ತಾರೆ, ಚಳಿ ಜ್ವರ ಬರೋದು, ಈ ತರ ಲಕ್ಷಣಗಳಿರ್ತವೆ. ನಂತರ ಲಿವರ್ ಕ್ಯಾನ್ಸರ್ ಹೇಳೋದಾದ್ರೆ ಹೆಪಟೋಸಿಲ್ಲರ್ ಕಾರ್ಸಿನೋಮ ಅಂತಾರೆ. ವೇಟ್ ಕಡಿಮೆ ಆಗೋದು, ಊಟ ಕಡಿಮೆ ಸೇರೋದು, ಆ ತರ ತೊಂದರೆಗಳು ಇರ್ತದೆ.
1: ಡಾಕ್ಟರ್, ಒಂದಷ್ಟು ಯಾವ್ಯಾವ ಭಾಗಗಳಿಗೆ ಬರುತ್ತೆ ಅನ್ನುವಂಥದ್ದನ್ನ ಹೇಳಿದ್ರಿ. ಈಗ ಬೇರೆ ಬೇರೆ ಅಂಗಗಳಿಗೆ ಕಾಣಿಸ್ಕೊಂಡಾಗ ಬೇರೆ ಬೇರೆ ಲಕ್ಷಣಗಳೇ ಇರುತ್ತವೆ, ಹಾಗೆ ಬೇರೆ ಬೇರೆ ವ್ಯಕ್ತಿಗೂ ಬೇರೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ಬಹುದು.
0: ಹೌದು, ಅಂದ್ರೆ ಕ್ಯಾನ್ಸರ್ ಒಳಗಡೆ ಒಂದು ಯಾವ ಸ್ಟೇಜ್ ಯಾವ ತರ ಕ್ಯಾನ್ಸರ್ ಅಂತ ಬರುತ್ತೆ. ಈಗ ಕೆಲವೊಂದು ಕ್ಯಾನ್ಸರ್ಗಳು ಬರ್ತವೆ, ಎಲ್ಲಾ ಕ್ಯಾನ್ಸರ್ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಅಗ್ರೆಸಿವ್ ಕ್ಯಾನ್ಸರ್ಸ್ ಅಂತ ಬೇರೆ ಇರ್ತವೆ, ವೆಲ್ ಡಿಫ್ರೆನ್ಶಿಯೇಟೆಡ್ ಅಂತ ಇರ್ತವೆ, ಪೂರ್ಲಿ ಡಿಫ್ರೆನ್ಶಿಯೇಟೆಡ್ ಅಂತ. ಇನ್ನು ಕೆಲವು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಸ್ ಅಂತ ಬರ್ತವೆ. ಅಂದ್ರೆ ಕೆಲವೊಂದು ಕ್ಯಾನ್ಸರ್ಗಳು ಅದು ನಮ್ಮ ದೇಹದಲ್ಲಿ ಲೈಫ್ ಲಾಂಗ್ ಒಂದು 10 ವರ್ಷ 20 ವರ್ಷವರೆಗೂ ಇರ್ತವೆ. ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಗಳು ಜಾಸ್ತಿ ಅಂತ ರಾಸ್ ಮಾಡೋದಿಲ್ಲ. ಅದೇ ಕೆಲವೊಂದು ಪೂರ್ಲಿ ಡಿಫ್ರೆನ್ಶಿಯೇಟೆಡ್ ಕ್ಯಾನ್ಸರ್ಸ್ ಆ ಥರ ಇದ್ದರೆ ಅವು ಬಹಳ ಅಗ್ರೆಸಿವ್ ಆಗಿರ್ತವೆ, ಅಂದ್ರೆ ತುಂಬಾ ಫಾಸ್ಟ್ ಆಗಿ ಬೆಳೀತವೆ, ತುಂಬಾ ಫಾಸ್ಟ್ ಆಗಿ ಬೇರೆ ಅಂಗಗಳನ್ನ ಹರಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್, ಅದು ತುಂಬಾ ಅಗ್ರೆಸಿವ್ ಕ್ಯಾನ್ಸರ್. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್, ಇದನ್ನು ತುಂಬಾ ಅಗ್ರೆಸಿವ್ ಕ್ಯಾನ್ಸರ್. ಗಾಲ್ ಬ್ಲಡರ್ ಕ್ಯಾನ್ಸರ್, ಅದನ್ನು ತುಂಬಾ ಅಗ್ರೆಸಿವ್. ಕೊಲಾಂಜಿಯೋ ಕಾರ್ಸಿನೋಮ ಅಂತ ಬರ್ತದೆ, ಪಿತ್ತನಾಳದ ಕ್ಯಾನ್ಸರ್, ಅದನ್ನು ಅಗ್ರೆಸಿವ್. ಲಿವರ್ ಕ್ಯಾನ್ಸರ್ ಅಗ್ರೆಸಿವ್ ಇರುತ್ತೆ, ಬಟ್ ಸ್ವಲ್ಪ ಟೈಮ್ ಕೊಡುತ್ತೆ ನಮಗೆ, ಲಿವರ್ ಅಲ್ಲಿ ಇರ್ತಕ್ಕಂಥ ಟೈಮ್. ಇವಕ್ಕೆಲ್ಲ 3-6 ತಿಂಗಳ ಒಳಗ ನೋಡಿಲ್ಲ ಅಂದ್ರೆ ಮುಗಿದು ಹೋಯ್ತು, ಆಮೇಲೆ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರುತ್ತೆ. ನಾವು ಬಹಳಷ್ಟು ಟ್ರೀಟ್ಮೆಂಟ್ ಕೊಟ್ರು ಅಷ್ಟು ನಮಗೆ ಬೇಕಾಗಿರ್ತಕ್ಕಂಥ ರಿಸಲ್ಟ್ ಸಿಗೋದು ಬಹಳ ಕಷ್ಟ ಆಗ್ತದೆ.
1: ಏನ್ ಕಾರಣ ಆಗುತ್ತೆ ಡಾಕ್ಟರ್ ಈ ಒಂದು ಕ್ಯಾನ್ಸರ್ ಬರೋದಕ್ಕೆ ಎಲ್ಲ ಭಾಗಗಳಿಗೂ?
0: ಬಹಳಷ್ಟು ಜನಗಳಿಗೆ ಕೆಲವು ಕಾರಣಗಳು ಇರ್ತವೆ. ಬಹಳಷ್ಟು ಜನಗಳಿಗೆ ಏನೇನ್ ಕಾರಣ ಇರ್ತದೆ ಅಂದ್ರೆ ಒಂದು ಕುಡಿತನ, ಕುಡಿಯೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಎಸ್ಪೆಷಲಿ ಲಿವರ್ ಕ್ಯಾನ್ಸರ್ ಆಗಿರ್ಬೋದು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಗ್ಬೋದು, ಸ್ಟಮಕ್ ಕ್ಯಾನ್ಸರ್ ಇವೆಲ್ಲ. ಇನ್ನ ಕೆಲವೊಬ್ರಿಗೆ ಸ್ಮೋಕಿಂಗ್ ಇಂದ ಬರುತ್ತೆ, ಇನ್ನ ಕೆಲವೊಬ್ರಿಗೆ ತಂಬಾಕು. ತಂಬಾಕು ಅದು ಆಲ್ಮೋಸ್ಟ್ ಎಲ್ಲ ದೇಹದಲ್ಲಿ ಇರತಕ್ಕಂಥ ಎಲ್ಲಾ ಕಡೆ ಅಫೆಕ್ಟ್ ಮಾಡುತ್ತೆ, ಎಲ್ಲಾ ಕ್ಯಾನ್ಸರ್ಗೂ ಅದೊಂದು ಕಾರಣ ಆಗ್ಬೋದು. ಕೆಲವೊಂದು ವೈರಸ್ ಇನ್ಫೆಕ್ಷನ್ ಇಂದನೂ ಬರುತ್ತೆ. ಈಗ ಲಿವರ್ ಅಲ್ಲಿ ಹೇಳಬೇಕಂದ್ರೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ವೈರಸ್ ಇನ್ಫೆಕ್ಷನ್ ಆದ್ರೆ ಒಂದು 10-15 ವರ್ಷ ಆದ್ಮೇಲೆ ಅವು ಕ್ಯಾನ್ಸರ್ ಆಗ್ಲಿಕ್ಕೆ ಚಾನ್ಸಸ್ ಇರ್ತದೆ. ಮತ್ತೆ ಕೆಲವೊಂದು ಕೆಮಿಕಲ್ಸ್, ರೇಡಿಯೇಷನ್ಸ್, ಇವುಗಳಿಂದನು ಕ್ಯಾನ್ಸರ್ಸ್ ಬರ್ತದೆ. ಮತ್ತೆ ಸ್ಕಿನ್ ಅಂದ್ರೆ ಸನ್ಲೈಟ್ ಬಹಳ ಎಕ್ಸ್ಪೋಷರ್ ಬರ್ತಕ್ಕಂಥ ಕೆಲವೊಂದು ಕಂಟ್ರೀಸ್ ಅಲ್ಲಿ ಇದೆ, ಅಲ್ಲಿ ಇರ್ತಕ್ಕಂಥ ಸನ್ಲೈಟ್ ಅಲ್ಲಿ ಇರ್ತಕ್ಕಂಥ ರೇಡಿಯೇಷನ್ಸ್ ಇಂದ ಕೆಲವರಿಗೆ ಸ್ಕಿನ್ ಕ್ಯಾನ್ಸರ್ ಬರುತ್ತೆ, ಬಟ್ ಹೊಟ್ಟೆ ಜೀರ್ಣಾಂಗದಂತದೇನು ಕ್ಯಾನ್ಸರ್ ಬರಲ್ಲ.
1: ಹಾಗೆ ನಮ್ಮ ಬಹುಶಃ ಈಗಿನ ಎಲ್ಲಾ ಕಾಯಿಲೆಗಳಿಗೂ ಒಂದು ಮುಖ್ಯವಾಗಿ ಹೇಳುವಂತದ್ದು ಆಹಾರ ಪದ್ಧತಿ, ಜೀವನ ಶೈಲಿ.
0: ಹೌದು, ಆಹಾರ ಪದ್ಧತಿ ಅಂದ್ರೆ ಕೆಲವೊಂದು ಆಹಾರಗಳ ಸೇವನೆ ಮಾಡೋರಿಗೆ ಕೆಲವೊಂದು ಕ್ಯಾನ್ಸರ್ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸಲ್ಪಡುತ್ತೆ. ಎಕ್ಸ್ಪೆ ಹೇಳ್ಬೇಕಂದ್ರೆ ರೆಡ್ ಮೀಟ್ ಅಂದ್ರೆ ಮಟನ್ನು, ಬೀಫ್, ಈ ತರ ಫುಡ್ ಗಳನ್ನು ಸೇವನೆ ಮಾಡತಕ್ಕಂಥ ಪಾಪ್ಯುಲೇಷನ್ಸ್ ಗಳಲ್ಲಿ ಕೆಲವೊಂದು ಕೋಲಾನ್ ರೆಕ್ಟಲ್ ಕ್ಯಾನ್ಸರ್ಸ್ ಬಹಳ ಕಾಮನ್ ಆಗಿರ್ತದೆ. ಈ ಅದು ಯಾವ್ದಕ್ಕಂದ್ರೆ ಆ ತರ ಫುಡ್ ಗಳು ನಮ್ಮ ದೊಡ್ಡ ಕರಳಲ್ಲಿ ಚಿಕ್ಕರಲ್ಲಿ ಇರತಕ್ಕಂಥ ಸೆಲ್ಸ್ ಗಳನ್ನ ಡ್ಯಾಮೇಜ್ ಮಾಡ್ತವೆ. ಸೊ ಅದರಿಂದ ಅದು ಬರುತ್ತಂತ ಒಂದು ಥೇರಿ ಇದೆ. ಮತ್ತೆ ಈ ಅದನ್ನು ತಡೆಗಟ್ಟಲಿಕ್ಕೆ ಈ ಫೈಬರ್ ಕಂಟೆಂಟ್ ಫುಡ್, ವೆಜಿಟೇಬಲ್ಸ್, ಫ್ರೂಟ್ಸ್, ಹಣ್ಣು ಹಂಪಲು, ತರಕಾರಿ ಎಲ್ಲ ತಿನ್ನೋದು ಜಾಸ್ತಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಅವು ಸೆಲ್ಗಳನ್ನು ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ. ಅನಿಮಲ್ ಪ್ರೋಟೀನ್ಗಳು ನಮ್ಮ ದೇಹವನ್ನು ಜಾಸ್ತಿ ಡ್ಯಾಮೇಜ್ ಮಾಡುತ್ತವೆ, ಬಟ್ ಈ ತರ ಪ್ಲಾಂಟ್ ಸೋರ್ಸ್ ಇಂದ ಬರ್ತಕ್ಕಂಥ ಫೈಬರ್ಸ್, ಕಾರ್ಬೋಹೈಡ್ರೇಟ್ ಅಷ್ಟು ಡ್ಯಾಮೇಜ್ ಮಾಡೋದಿಲ್ಲ ಅಂತ ಒಂದು ಥಿಯರಿ ಇದೆ. ಸೊ ಅದರಿಂದ ನಮ್ಮ ಊಟದಲ್ಲಿ ವ್ಯತ್ಯಾಸ ಆಗೋದ್ರಿಂದ

0: ಕ್ಯಾನ್ಸರ್ ಬರುತ್ತೆ. ಅದು ಬಿಟ್ಟರೆ ಕೆಲವೊಂದು ವೈಟಮಿನ್ಸ್, ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಕೋಲಾನ್ ಕ್ಯಾನ್ಸರ್ಗೆ ಒಳ್ಳೆಯದು, ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡುತ್ತಂತ ಕೆಲವೊಂದು ಥಿಯರಿ ಇದೆ. ಸೊ ಹಂಗಾಗಿ ಅದನ್ನು ಯೂಸ್ ಮಾಡಿ. ಕೆಲವು ಇನ್ನೊಂದು ಆಸ್ಪರಿನ್ ಅಂತ ಒಂದು ಗುಳಿಗೆ ಬರುತ್ತೆ, ಅದು ಕೂಡ ಕೋಲಾನ್ ಕ್ಯಾನ್ಸರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡುತ್ತೆ.
1: ಅಂದ್ರೆ ರಕ್ತವನ್ನ ತೆಳುಗೊಳಿಸುವಂತ ಒಂದು ಅಂಶ ಇರುವಂತದ್ದು ಆಸ್ಪಿರಿನ್.
0: ಅಂದ್ರೆ ಇವೆಲ್ಲ ಏನಂದ್ರೆ ನಮ್ಮ ದೇಹದಲ್ಲಿ ಒಂದು ಇನ್ಫ್ಲಮೇಷನ್ ಅಂತ ಶುರು ಆಗುತ್ತೆ. ಇನ್ಫ್ಲಮೇಷನ್ ಇಂದ ಏನಾಗುತ್ತೆ, ನಮ್ಮ ಡಿ ಎನ್ ಎಲ್ಲಿ ಕೆಲವೊಂದು ಡ್ಯಾಮೇಜಸ್ ಬರ್ತವೆ. ಅದು ಎದಕ್ಕಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೆಲವಂತ ಆಂಟಿ ಆಕ್ಸಿಡೆಂಟ್ಸ್ ಅಂತ ಇರ್ತವೆ. ಅವು ಏನ್ ಮಾಡುತ್ತೆ, ನಮ್ಮ ಸೆಲ್ಸ್ ಗಳನ್ನ ಡ್ಯಾಮೇಜ್ ಮಾಡ್ತವೆ. ಅದನ್ನ ತಡೆಗಟ್ಟತಕ್ಕಂತಹ ಒಂದು ಶಕ್ತಿ ಇವುಗಳಲ್ಲಿ ಇದೆ ಅಂತ.
1: ಇನ್ನು ಜೀವನ ಶೈಲಿ ಬಗ್ಗೆ ಹೇಳಿದ್ರೆ ಕ್ಯಾನ್ಸರ್ಗೆ ನಮ್ಮ ಜೀವನ ಶೈಲಿ ಕಾರಣ ಆಗುತ್ತೆ.
0: ಅಂದ್ರೆ ಕೆಲವೊಬ್ಬರಿಗೆ ಎಸ್ಪೆಷಲಿ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಮತ್ತೆ ಕೆಲವೊಂದು ಕ್ಯಾನ್ಸರ್, ಬಹಳಷ್ಟು ಕ್ಯಾನ್ಸರ್ ಒಬೇಸ್ ಇರ್ತಕ್ಕಂಥ ಅಂದ್ರೆ ಬಹಳ ದಪ್ಪ ಇರೋರಿಗೆ ಕ್ಯಾನ್ಸರ್ ಬರ್ತಕ್ಕಂತ ರಿಸ್ಕ್ ಇರುತ್ತೆ. ಅದಕ್ಕೆ ಒಂದು ಕಾರಣ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದು ಕೂಡ ಹೌದು. ಸೊ ಫಿಸಿಕಲ್ ಆಕ್ಟಿವಿಟಿ ಸರಿಯಾಗಿ ಇಲ್ಲ ಅಂದ್ರೆ ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇರ್ತದೆ.
1: ಇನ್ನು ಕೆಲವೊಂದು ಮೆಡಿಕಲ್ ಹಿಸ್ಟ್ರಿ ಇರುತ್ತಲ್ಲ ಡಾಕ್ಟರ್, ಬೇರೆ ಬೇರೆ ಕಾಯಿಲೆಗಳು ಇರುತ್ತೆ, ಅವು ಏನಾದ್ರೂ ಕಾರಣ ಆಗುತ್ತಾ?
0: ಕೆಲವೊಂದಕ್ಕೆ ಬರುತ್ತೆ. ಈಗ ಬಹಳಷ್ಟು ದಿನಗಳು ಕೆಲವೊಂದು ಇನ್ಫೆಕ್ಷನ್, ಎಸ್ಪೆಷಲಿ ಲಿವರ್ ಕ್ಯಾನ್ಸರ್ ಅಲ್ಲಿ ಕೊಲಾಂಜಿಯೋ ಕಾರ್ಸಿನೋಮ ಅಂತ ಏನ್ ಹೇಳ್ತೀವಿ, ಬಹಳಷ್ಟು ದಿನಗಳು ಇನ್ಫೆಕ್ಷನ್ ಇನ್ಫ್ಲಮೇಷನ್ ಅಲ್ಲಿ ನಡೀತಾ ಇದ್ರೆ ಕೆಲವೊಂದು ಜಂತುಗಳು ತರನೇ ಕೆಲವೊಂದು ಹುಳು ತರ ಬರ್ತವೆ. ಅವು ನಮ್ಮ ದೇಶದಲ್ಲಿ ಬಹಳ ಕಡಿಮೆ, ಚೈನೀಸ್ ಪಾಪ್ಯುಲೇಷನ್ ಅಲ್ಲಿ. ಆ ಇನ್ಫೆಕ್ಷನ್ ಇಂದ ಬಹಳ ದಿವಸ ಇದ್ರೆ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಅದು ಲಿವರ್ ಕೊಲಾಂಜಿಯೋ ಕಾರ್ಸಿನೋಮ ಅಂತ ಬರುತ್ತೆ. ಈ ವೈರಸ್ ಕೂಡ ಸೇಮ್, ಹೆಪಟೈಟಿಸ್ ಬಿ ಸಿ, ಅವನು ಬಹಳ ವರ್ಷಗಳು ಇನ್ಫೆಕ್ಷನ್ ಬರೋದ್ರಿಂದ ಕ್ಯಾನ್ಸರ್ ಆಗಿ ಪರಿವರ್ತನೆಗೊಳ್ಳುತ್ತೆ.
1: ಡಾಕ್ಟರ್, ಯಾರಾದರೂ ಕ್ಯಾನ್ಸರ್ಗೆ ಒಳಗಾದಂತಹ ವ್ಯಕ್ತಿ ನಮಗೆ ಗೊತ್ತಾದ್ರೆ ಯಾವ ಸ್ಟೇಜ್ ಅಲ್ಲಿ ಇತ್ತು ಅಂತ ಅನ್ನುವಂಥದ್ದನ್ನ ಪ್ರಶ್ನೆಯಾಗಿ ಕೇಳ್ತೇವೆ. ಏನ್ ಡಾಕ್ಟರ್ ಈ ಸ್ಟೇಜ್ ಅನ್ನುವಂಥದ್ದೇನು?
0: ಕ್ಯಾನ್ಸರ್ ಅಲ್ಲಿ 4 ಸ್ಟೇಜ್ ಬರುತ್ತೆ ಮೇಡಮ್. ಒಂದು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ ಬರುತ್ತೆ. ಸ್ಟೇಜ್ 1 ಬಂದ್ಬಿಟ್ಟು ಎಷ್ಟು ಕಡಿಮೆ ಇರುತ್ತೆ ಸ್ಟೇಜ್ ಅಷ್ಟು ಒಳ್ಳೇದು, ಅಂದ್ರೆ ಅವ್ರಿಗೆ ಅಷ್ಟು ಬೇಗ ಕ್ಯೂರ್ ಆಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಸ್ಟೇಜ್ 4 ಅಂದ್ರೆ ಅದು ಆಲ್ಮೋಸ್ಟ್ ಎಲ್ಲ ಮಿತಿ ಮೀರಿ ಹೋಗಿದೆ. ಜಾಸ್ತಿ ಏನೋ ಟ್ರೀಟ್ಮೆಂಟ್ ಕೊಟ್ಟರು ಅಂತ ಒಳ್ಳೆ ರಿಸಲ್ಟ್ಸ್ ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಸ್ಟೇಜ್ 1 ಅಲ್ಲಿ ಮತ್ತೆ ಒಳ್ಳೆ ವಿಚಾರಗಳು ಏನಂದ್ರೆ ಅದನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ತಕ್ಕಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದರಲ್ಲೂ ಸಹ ಹಿಸ್ಟೋಪೆಥಾಲಜಿ ಅಂದ್ರೆ ಯಾವ ತರ ಕ್ಯಾನ್ಸರ್, ವೆಲ್ ಡಿಫ್ರೆನ್ಶಿಯೇಟೆಡ್ ಪೂರ್ಲಿ ಡಿಫ್ರೆನ್ಶಿಯೇಟೆಡ್ ಅಂತ ಬರುತ್ತದೆ, 4 ಟೈಪ್ ಬರುತ್ತದೆ. ಸೊ ಅದರಲ್ಲಿ ವೆಲ್ ಡಿಫ್ರೆನ್ಶಿಯೇಟೆಡ್ ಇತ್ತು ಸ್ಟೇಜ್ 1 ಇತ್ತಂದ್ರೆ ಆಲ್ಮೋಸ್ಟ್ ಎಲ್ಲಾ ಕ್ಯಾನ್ಸರ್ ಗಳನ್ನು ಸಹ ಕಂಪ್ಲೀಟ್ ಆಗಿ ನಾವು ಕ್ಯೂರ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದೇ ಸ್ಟೇಜ್ 1 ಇದೆ ಬಟ್ ಪ್ಯೂರ್ಲಿ ಡಿಫ್ರೆನ್ಶಿಯೇಟೆಡ್ ಇದೆ, ಆ ತರ ಸ್ಟೇಜ್ 1 ಅಲ್ಲಿ ಇದ್ರೂ ಸಹ ಅದನ್ನು ಬಹಳಷ್ಟು ಬೇರೆ ರೇಡಿಯೇಷನ್, ಕೀಮೋಥೆರಪಿ ತಗೊಂಡ್ರು ಮತ್ತೆ ಬರ್ತಕ್ಕಂತ ಅಥವಾ ಬೇರೆ ಕಡೆ ಸ್ಪ್ರೆಡ್ ಆಗ್ತಕ್ಕಂತ ರಿಸ್ಕ್ ಇರ್ತದೆ. ಸೊ ಸ್ಟೇಜ್ ಮತ್ತೆ ಅದರದ್ದು ವೆಲ್ ಡಿಫ್ರೆನ್ಶಿಯೇಟೆಡ್ ಪೂರ್ಲಿ ಡಿಫ್ರೆನ್ಶಿಯೇಟ್ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗೈತಂತ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವೊಂದು ಅಲ್ಲೇ ಬೆಳ್ತವೆ, ಕೆಲವೊಂದು ಒಂದೇ ಹತ್ರ ಬೆಳೆದು ಅಲ್ಲೇ ಅದರದ್ದು ಬೇರ್ಗಳನ್ನ ಜಾಸ್ತಿ ಮಾಡ್ಕೊಂತ ಹೋಗುತ್ತೆ. ಕೆಲವೊಂದು ಒಂದ್ ಹತ್ರ ಇದ್ರೆ ಮತ್ತೆ ಇನ್ನೊಂದ್ ಹತ್ರ ಬೇಗ ಸ್ಪ್ರೆಡ್ ಆಗುತ್ತೆ. ಆತರ ಕೆಲವೊಂದಕ್ಕೆ ಮೆಲನೋಮ ಅಂತ ಸ್ಕಿನ್ ಕ್ಯಾನ್ಸರ್ ಬರುತ್ತೆ. ಆತರ ಎಲ್ಲ ಚಿಕ್ಕದಾಗಿ ಆರಂಭದಲ್ಲಿ ಒಂದು ಸ್ಥಳದಲ್ಲಿ ಚಿಕ್ಕದಾಗಿದ್ರು ಬಟ್ ಬೇರೆ ಕಡೆ ಎಲ್ಲ ಬಾಡಿಯಲ್ಲಿ ಎಲ್ಲ ಬಹಳಷ್ಟು ಅಂಗಗಳಿಗೆ ಸ್ಪ್ರೆಡ್ ಆಗ್ತಿರ್ತದೆ. ಆತರನು ಅದಕ್ಕೆ ಒಂದು
1: ಕಾಣಬಹುದು, ಆ ರೀತಿಯಾದಂತಹದ್ದನ್ನು ಕಾಣಬಹುದು.
0: ಹೌದು ಹೌದು ಹೌದು.
1: ಇನ್ನು ಸ್ಟೇಜ್ 4 ಈ ಬಂದಿದ್ದಾರೆ ಅಂತ ಹೇಳ್ಬಿಡ್ತೇವೆ, ಏನು ಮಾಡಕ್ಕಾಗಲ್ಲ.
0: ಸ್ಟೇಜ್ 4 ಬಹಳಷ್ಟು ಕಷ್ಟ ಟ್ರೀಟ್ ಮಾಡ್ಲಿಕ್ಕೆ, ಎಸ್ಪೆಷಲಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಯ್ತು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಯ್ತು, ಲಿವರ್ ಕ್ಯಾನ್ಸರ್ ಆಯ್ತು, ಪಿತ್ತಕೋಶ, ಪಿತ್ತ ನಾಳದ ಕ್ಯಾನ್ಸರ್, ಇವೆಲ್ಲ ಸ್ಟೇಜ್ 4 ಇದ್ರೆ ಜಾಸ್ತಿ ಏನು ಮಾಡಕ್ ಬರಲ್ಲ ಅಂತ ಹೇಳ್ಬಹುದು. ಅಥವಾ ಒಂದ್ ಸ್ವಲ್ಪ ಮಟ್ಟಿಗೆ ಅವರ ಒಂದು ಜೀವನ ಕಾಲವನ್ನು ಸ್ವಲ್ಪ ಮುಂದೂಡಬಹುದು ಅಂತ. ಕಂಪ್ಲೀಟ್ ಕ್ಯೂರ್ ಅಥವಾ ಬಹಳಷ್ಟು ವರ್ಷಗಳ ಕಾಲವರೆಗೆ ಇದು ಮಾಡೋದು
1: ಕಷ್ಟ,
0: ಕೆಲವು ತಿಂಗಳು ಅಥವಾ ಹೆಚ್ಚಾದ್ರೆ ಕೆಲವು ವರ್ಷ ಇದು ಮಾಡಬಹುದು. ಸ್ಟೇಜ್ 4 ಅಲ್ಲಿ ಒಂದು ಹೇಳುತ್ತೆ, ಕೆಲವೊಂದು ಒಳ್ಳೆ ಕ್ಯಾನ್ಸರ್ಸ್ ಗಳು ಇರ್ತವೆ, ಎಸ್ಪೆಷಲಿ ಕೋಲಾನ್ ಕ್ಯಾನ್ಸರ್ಸ್, ರೆಕ್ಟಲ್ ಟ್ಯೂಮರ್ಸ್ ಅಂತ ಬರ್ತಲ್ಲ, ಅವೆಲ್ಲ ಏನಂದ್ರೆ ಸ್ಟೇಜ್ 4 ಇದ್ರು ಸಹ ಅದನ್ನು ಆಪರೇಷನ್ ಮಾಡಿ ಸರಿ ಮಾಡಬಹುದು. ಕೀಮೋಥೆರಪಿ ರೆಡಿ ಕೊಟ್ಟು ಬಹಳಷ್ಟು ಮಟ್ಟಿಗೆ ಸರಿ ಮಾಡ್ತಕ್ಕಂತ ಒಂದು ಅದಕ್ಕೆ ಒಂದು ಗುಣ ಇದೆ ಆತರ. ಬಟ್ ನಾ ಹೇಳ್ದಂಗೆ ಪ್ಯಾಂಕ್ರಿಯಾಸ್, ಸ್ಟಮಕ್, ಲಿವರ್ ಇವೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಕೋಲಾನ್ ಕ್ಯಾನ್ಸರ್ ಗೆ ಆತರ ಇದೆ, ಲಿವರ್ ಅಲ್ಲಿ ಸ್ಪ್ರೆಡ್ ಆಗಿದ್ರು ಕೋಲಾನ್ ಇಂದ, ಅದನ್ನ ನಾವು ಒಂದ್ 5-10 ಅವ್ರು ಬದುಕಂಗ ಇದು ಮಾಡಬಹುದು,
1: ಕೆಲವೊಂದು
0: ಚಿಕಿತ್ಸೆ ಕೊಟ್ಟು ಸರಿ ಮಾಡಬಹುದು.
1: ತುಂಬಾ ಸರಿ ಕ್ಯಾನ್ಸರ್ ನ ಒಂದು ಕೆಟ್ಟ ಗುಣ ಅಂತಾನೆ ಹೇಳ್ಬಹುದು, ಯಾವುದೇ ಲಕ್ಷಣಗಳು ಆರಂಭದಲ್ಲಿ ಕಂಡು ಬರೋದಿಲ್ಲ, ಹಾಗಾಗಿಯೇ ತುಂಬಾ ಕೊನೆಯ ಹಂತಕ್ಕೆ ಹೋದಾಗ ರೋಗಿಗೆ ಅಥವಾ ಆ ವ್ಯಕ್ತಿಗೆ ತೊಂದರೆ ಆಗಿದೆ ಅಂತ ಗೊತ್ತಾಗುವಂಥದ್ದು. ಆದ್ರೆ ನಾವು ಮೊದಲನೇ ಸ್ಟೇಜ್ ಇಂದಾನೆ ನೋಡ್ಕೊಂಡು

0: ಕೊಳ್ಬಹುದಿತ್ತು ಅನ್ನುವಂತ ಸಂದರ್ಭಗಳೇನು, ಹಾಗೆ ಯಾವೆಲ್ಲ ಪರೀಕ್ಷೆಗಳನ್ನ ಮಾಡ್ತೀರಿ?
1: ಒಂದು ಅವ್ರ ಗುಣಲಕ್ಷಣಗಳು, ವಯಸ್ಸು, ಸ್ವಲ್ಪ 40-50 ವಯಸ್ಸು ಮೇಲಿರೋರಿಗೆ ಈ ತರ ಏನಾದರೂ ಲಕ್ಷಣಗಳು ಕಂಡ್ರೆ ಅದನ್ನು ಖಂಡಿತವಾಗಿಯೂ ನಾವು ಸಂಪೂರ್ಣವಾಗಿ ಅದನ್ನ ಏನ್ ತೊಂದರೆ ಅಂತೇಳಿ ಕಮ್ ಡೀಟೇಲ್ ಆಗಿ ಅದನ್ನೇ ಇನ್ವೆಸ್ಟಿಗೇಷನ್ ಮಾಡಿ ನೋಡಬೇಕಾಗುತ್ತೆ. ಸ್ಟಾರ್ಟಿಂಗ್ ನಾವು ಏನ್ ಮಾಡ್ತೀವಿ, ಅಲ್ಟ್ರಾಸೌಂಡ್ ಅಪ್ಡೌನ್ ಅಂತ ಮಾಡ್ತೀವಿ, ಎಂಡೋಸ್ಕೋಪಿ ಮಾಡ್ತೀವಿ, ಮತ್ತೆ ಕೆಲವೊಂದು ಬ್ಲಡ್ ಟೆಸ್ಟ್ಗಳು ಮಾಡ್ತೀವಿ. ಕ್ಯಾನ್ಸರ್ ರಿಲೇಟೆಡ್ ಬ್ಲಡ್ ಟೆಸ್ಟ್ಗಳು ಬರ್ತವೆ, ಅಂದ್ರೆ ದೇಹದಲ್ಲಿ ಕ್ಯಾನ್ಸರ್ ಐತಂದ್ರೆ ಕೆಲವೊಂದು ಬ್ಲಡ್ ಟೆಸ್ಟ್ಗಳಲ್ಲಿ ಕ್ಯಾನ್ಸರ್ ಇರಬಹುದಂತ ಒಂದು ಕೆಲವು ಕಣಗಳು ಜಾಸ್ತಿ ಆಗಿರ್ತಾವ. ಸೊ ಅದನ್ನು ಕಂಡುಹಿಡಿಯೋದ್ರ ಮುಖಾಂತರ ನಾವು ನೋಡಬಹುದು. ಮತ್ತೆ ಇಂಥದೇ ಹತ್ರ ಕ್ಯಾನ್ಸರ್ ಐತಿ ಅಂತ ಎಂಡೋಸ್ಕೋಪಿಯಲ್ಲೂ ಗೊತ್ತಾಗುತ್ತೆ. ಸಿಟಿ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಅಥವಾ MRI ಮಾಡೋ ಮುಖಾಂತರ ಕ್ಯಾನ್ಸರ್ ಇಂಥ ಅಂಗದಲ್ಲಿ ಇದೆ, ಅದು ಇಷ್ಟು ಸೈಜ್ ಅಲ್ಲಿ ಇದೆ, ಅದರ ಅಕ್ಕಪಕ್ಕ ಇರ್ತಕ್ಕಂಥ ರಕ್ತನಾಳಗಳು ಬೇರೆ ಅಂಗಗಳಿಗೆ ಏನಾದರೂ ಸ್ಪ್ರೆಡ್ ಆಗಿದೆಯಾ ಅಂತ ನಾವು ಕಂಡುಹಿಡಬಹುದು. ಮತ್ತು ದೇಹದಲ್ಲಿ ಬಹಳಷ್ಟು ಕಡೆ ಎಲ್ಲಾದರೂ ಸ್ಪ್ರೆಡ್ ಆಗಿದ್ರೆ ಕೆಲವೊಂದು ಕ್ಯಾನ್ಸರ್ ಸಿಟಿ ಸ್ಕ್ಯಾನ್ ಅಲ್ಲಿ ಒಂದ್ ಹತ್ರ ಅಷ್ಟೇ ಇರುತ್ತೆ, ಅಕ್ಕಪಕ್ಕ ಎಲ್ಲೂ ಇರೋದಿಲ್ಲ. ಬಟ್ ಬಹಳಷ್ಟು ದೂರಗಳ ಅಂಗಗಳಿಗೆ ಬೋನ್ ಮೆಟಾಸ್ಟೈಸಿಸ್, ಬ್ರೈನ್ ಮೆಟಾಸ್ಟೈಸಿಸ್ ಅಂತ ಬರ್ತದೆ, ಇವೆಲ್ಲ ಗೊತ್ತಾಗಬೇಕಂದ್ರೆ ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಅದನ್ನ ಮಾಡಿದ್ರೆ ನಾವು ಬೇರೆ ಕಡೆ ಎಲ್ಲೇ ಇದ್ರೂ ಕ್ಯಾನ್ಸರ್ ನಮಗೆ ಗೊತ್ತಾಗುತ್ತೆ ಈ ಟೆಸ್ಟ್ಗಳು ಮುಖಾಂತರ. ಮತ್ತೆ ಕೆಲವೊಂದು ಇದಕ್ಕಳಿಗೆ ಅದು ಕ್ಯಾನ್ಸರ್ ಗಡ್ಡೆನೋ ಅಥವಾ ಸಾದಾ ಗಡ್ಡೆನೋ ಅಂತ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಅಂತ ಟೈಮಲ್ಲಿ ನಾವು ಬಯಾಪ್ಸಿ ಮಾಡೋನು ಕಂಡುಹಿಡಿಬಹುದು. ಸೊ ಅದು ನಾವು ಎಂಡೋಸ್ಕೋಪಿ ಮುಖಾಂತರನೂ ಮಾಡಬಹುದು, ಅಥವಾ ಆಪರೇಷನ್ ಮಾಡಿ ಮಾಡಬಹುದು, ಅಥವಾ ಕೆಲವೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮುಖಾಂತರ ಯೂಸ್ ಮಾಡಿ ಅದರ ಮುಖಾಂತರನು ಬಯಾಪ್ಸಿ ಮಾಡಿ ಇಂಥದೇ ಕ್ಯಾನ್ಸರ್ ಅಂತ ನಾವು ಕಂಡುಹಿಡಿಯಬಹುದು.
0: ಓಕೆ ಡಾಕ್ಟರ್, ಈಗ ಹೌದು ಕ್ಯಾನ್ಸರ್ ಇದೆ ಅನ್ನುವಂಥದ್ದು ಗೊತ್ತಾಗ್ಬಿಟ್ಟಿದೆ. ಚಿಕಿತ್ಸೆಗೆ ಹೇಳೋದಾದ್ರೆ ಮುಂದೆ ಏನೆಲ್ಲ ಚಿಕಿತ್ಸೆಗಳು ಉಂಟು ಅಂತ?
1: ಕ್ಯಾನ್ಸರಿಗೆ ಖಂಡಿತವಾಗಿ ಚಿಕಿತ್ಸೆ ಇದೆ. ಎಲ್ಲಾ ಕ್ಯಾನ್ಸರ್ ಬಂದ್ಬಿಟ್ರೆ ಜೀವಿತನೇ ಮುಗೀತು ಅಂತ ಭಯ ಪಡ್ತಕ್ಕಂತ ಇಲ್ಲ. ಬಟ್ ಆದಷ್ಟು ಬೇಗ ಕಂಡುಹಿಡಿದು ಬೇಗ ಟ್ರೀಟ್ಮೆಂಟ್ ತಗೊಳೋದ್ರಿಂದ ಬಹಳಷ್ಟು ಉಪಯೋಗಗಳಿದೆ. ಸೊ ಕ್ಯಾನ್ಸರ್ ಚಿಕಿತ್ಸೆ ಏನಂದ್ರೆ ಸ್ಟೇಜ್ 1 ಅಲ್ಲಿ ಬಹಳಷ್ಟು ಕ್ಯಾನ್ಸರ್ಗಳಿಗೆ ಜಸ್ಟ್ ಆಪರೇಷನ್ ಮುಖಾಂತರ, ಇದು ಅದು ಎಂಡೋಸ್ಕೋಪಿ ಆಗಿರ್ಬೋದು, ಲ್ಯಾಪ್ರೋಸ್ಕೋಪಿಕ್ ಅಥವಾ ಓಪನ್ ಸರ್ಜರಿ ಮಾಡೋದ್ ಮುಖಾಂತರನೇ ಕಂಪ್ಲೀಟ್ ಆಗಿ ಸರಿ ಮಾಡಬಹುದು. ಸ್ಟೇಜ್ 2 ನಂತರ ಅವಾಗ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತ ಬರುತ್ತೆ, ಅಂದ್ರೆ ಸರ್ಜರಿ ಜೊತೆಗೆ ಕೀಮೋಥೆರಪಿ, ರೇಡಿಯೋಥೆರಪಿ ಅಂತ ಟ್ರೀಟ್ಮೆಂಟ್ ಕೂಡ ಸಹ ಬೇಕಾಗ್ತದೆ. ಕೆಲವೊಂದರಿಗೆ ಆಪರೇಷನ್ ಮುಂಚೆ ಕೀಮೋಥೆರಪಿ ಕೊಡ್ತಾರೆ, ಕೆಲವೊಬ್ಬರಿಗೆ ಆಪರೇಷನ್ ಆದ್ಮೇಲೆ ಕೊಡ್ತಾರೆ, ಕೆಲವೊಂದೊಂದು ಕ್ಯಾನ್ಸರ್ಗೆ ರೇಡಿಯೇಷನ್ ಕೊಡ್ತೀವಿ, ಕೆಲವೊಂದು ಕ್ಯಾನ್ಸರ್ ರೇಡಿಯೇಷನ್ ಕೊಡಕ್ಕೆ ಬರೋದಿಲ್ಲ, ಆ ಥರ ಎಲ್ಲ ಇರುತ್ತೆ. ಈಗ ಅನ್ನನಾಳ ಕ್ಯಾನ್ಸರ್, ಗುದದ್ವಾರ ಕ್ಯಾನ್ಸರ್, ಇದಕ್ಕೆಲ್ಲ ರೇಡಿಯೇಷನ್ ಕೊಟ್ಟರೆ ಬಹಳಷ್ಟು ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಕೆಲವೊಂದು ಲಿಂಫೋಮಾ ಕ್ಯಾನ್ಸರ್ಸ್ ಅಂತ ಬರ್ತವೆ, ಇವಕ್ಕೆಲ್ಲ ಸರ್ಜರಿನೇ ಬೇಕಿಲ್ಲ, ಕೀಮೋಥೆರಪಿಯಲ್ಲೇ ಸರಿ ಮಾಡಬಹುದು. ಬಟ್ ಬಹಳಷ್ಟು ಕ್ಯಾನ್ಸರ್ಗಳಿಗೆ ಸರ್ಜರಿ ಅಲ್ಟಿಮೇಟ್ಲಿ ಬೇಕಾಗುತ್ತೆ. ಸೊ ಸ್ಟೇಜ್ 2 ಆದ್ಮೇಲೆ ಮಲ್ಟಿ ಮಾಡಲಿಟಿ ಟ್ರೀಟ್ಮೆಂಟ್ ಬೇಕಾಗ್ತದೆ. ಅದು ಬಿಟ್ಟರೆ ಬೇರೆ ಕೆಲವೊಂದು ಕ್ಯಾನ್ಸರ್ಗಳಿಗೆ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್, ಎಸ್ಪೆಷಲಿ ಲಿವರ್ ಕ್ಯಾನ್ಸರ್ ಇದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೀವಿ. ಅಂದ್ರೆ ಅದು ಕ್ಯಾನ್ಸರ್ ಇರ್ತಕ್ಕಂಥ ಲಿವರ್ನ ತೆಗೆದು ಬೇರೆ ಲಿವರ್ ಅನ್ನು ಹಾಕಬಹುದು. ಎಸ್ಪೆಷಲಿ ಅವರಿಗೆ ಲಿವರ್ ಆಲ್ರೆಡಿ ಡ್ಯಾಮೇಜ್ ಆಗಿದೆ, ಅಂದ್ರೆ ಸಿರೋಟಿಕ್ ಲಿವರ್ ಇದೆ, ಅವರಿಗೆ ಕ್ಯಾನ್ಸರ್ ತಗದ್ರು ಅವ್ರ ಲಿವರ್ ಆಲ್ರೆಡಿ ಅದು ಫೇಲ್ ಆಗಿ ಹೋಗೈತೆ, ಹಂಗಾಗಿ ಅವ್ರಿಗೆ ಲಿವರು ಬೇಕು ಕ್ಯಾನ್ಸರು ತೆಗಿಬೇಕು, ಅಂಥವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಮತ್ತೆ ಲಿವರ್ ಫೇಲ್ಯೂರ್ ಆಗಿರೋರಿಗೆ ಆಪರೇಷನ್ ಮಾಡಕ್ ಆಗೋದಿಲ್ಲ. ಸೊ ಅಂಥವ್ರಿಗೆಲ್ಲ ಹೊಸದ ಅವ್ರದ್ದು ಲಿವರ್ ತೆಗೆದು ಇನ್ನೊಂದು ಹೊಸ ಲಿವರ್ ಹಾಕಬೇಕಾಗ್ತದೆ. ಸೊ ಟ್ರಾನ್ಸ್ಪ್ಲಾಂಟ್, ಸರ್ಜರಿ, ಕೀಮೋಥೆರಪಿ, ರೇಡಿಯೋಥೆರಪಿ, ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಗಳು ಇವೆ.
0: ಈಗ ಎಲ್ಲಾ ವಿಷಯಗಳಲ್ಲೂ ತುಂಬಾ ಅಡ್ವಾನ್ಸ್ ಆಗ್ತಾ ಇದೆ ಅಂತ ಹೇಳಿ, ಈಗ ಈ ಕ್ಯಾನ್ಸರಿನ ಟ್ರೀಟ್ಮೆಂಟ್ ಅಲ್ಲೂ ಕೂಡ ಏನಾದ್ರೂ ಆ ರೀತಿಯಾದಂತಹ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆಯಾ?
1: ಹೌದು, ಈಗ ಮುಂಚೆ ಇರತಕ್ಕಂಥ ಕ್ಯಾನ್ಸರ್ ಡ್ರಗ್ಸ್ಗೂ ಈಗಿರ್ತಕ್ಕಂಥ ಕ್ಯಾನ್ಸರ್ ಡ್ರಗ್ಸ್ಗೆ ವ್ಯತ್ಯಾಸ ಇದೆ. ಮುಂಚೆ ಇರತಕ್ಕ ಕೆಲವೇ ಡ್ರಗ್ಸ್ಗಳಿದ್ವು, ಈಗೆಲ್ಲ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಲೆವೆಲ್ ಅಲ್ಲಿ ಇಂಥ ಕ್ಯಾನ್ಸರ್ಗೆ ಇಂಥ ಮ್ಯೂಟೇಷನ್ ಒಳಗೆ ಇಂಥ DNA ಡ್ಯಾಮೇಜ್ ಇಂಥ ಲೆವೆಲ್ ಅಲ್ಲಿ ಡ್ಯಾಮೇಜ್ ಆಗಿತ್ತು ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಡ್ರಗ್ಸ್ ಎಲ್ಲ ಬಂದಿದ್ದಾವೆ. ಮುಂಚೆ ರೆಸ್ಪಾನ್ಸಿಗೂ ಈಗ ತರ ರೆಸ್ಪಾನ್ಸಿಗೂ ಆ ಹೊಸ ಡ್ರಗ್ಸ್ ಅದು ಬಹಳಷ್ಟು ಚಲೋ ರೆಸ್ಪಾನ್ಸ್ ಸಿಗ್ತಾ ಇದೆ. ಮತ್ತೆ ಮುಂಚೆ ಎಲ್ಲ ಬಹಳಷ್ಟು ಓಪನ್ ಸರ್ಜರಿ ಅಂತ ಮಾಡ್ತಿದ್ವಿ, ಈಗೆಲ್ಲ ಲ್ಯಾಪ್ರೋಸ್ಕೋಪಿಕ್ ಇದೆ, ರೋಬೋಟಿಕ್ ಸರ್ಜರೀಸ್ ಇದೆ, ಮತ್ತೆ ಕೆಲವರಿಗೆ ಎಂಡೋಸ್ಕೋಪಿಕ್, ಚಿಕ್ಕ ಕ್ಯಾನ್ಸರ್ಗೆಲ್ಲ ಎಂಡೋಸ್ಕೋಪಿಕ್ ಸರ್ಜರೀಸ್ ಅಲ್ಲೇ ಸರಿ ಮಾಡಬಹುದು. ಮತ್ತೆ ಕೆಲವೊಂದು ಹೇಳಿದ ಲಿಂಫೋಮಾ ಆ ತರ ಎಲ್ಲ ಕ್ಯಾನ್ಸರ್ಗೆ ಸರ್ಜರಿನೇ ಇಲ್ದಂಗೆ ಕೀಮೋಥೆರಪಿಯಲ್ಲೇ ಸರಿ ಮಾಡಿ.
0: ಓಕೆ ಡಾಕ್ಟರ್, ಈಗ ಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ರಿ, ಆದ್ರೆ ನಾವು ಇದೆಲ್ಲದನ್ನು ತಡೆಗಟ್ಟಬಹುದಿತ್ತು ಅಂತ ಅನ್ನೋದಾದ್ರೆ ಏನು ಮುಂಜಾಗ್ರತೆ ಕ್ರಮವನ್ನು ವಹಿಸಿದ್ರೆ ಆದಷ್ಟು ಕ್ಯಾನ್ಸರ್ ಇಂದ ಬರದೇ ಇರೋ ಹಾಗೆ ನೋಡ್ಕೊಳ್ಬಹುದು ಅಂತ?
1: ಕೆಲವೊಂದು ಕ್ಯಾನ್ಸರ್ಗಳಿಗೆ ಪರ್ಟಿಕ್ಯುಲರ್ ಕಾರಣಗಳು ಇವೆ, ಅಂಥವುಗಳನ್ನು ನಾವು ತಟ್ಟಬಹುದು. ಎಸ್ಪೆಷಲಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಹೆಪಟೈಟಿಸ್ ಬಿ,

0: ಹೆಪಟೈಟಿಸ್ ಸಿ ವೈರಸ್ಗಳೇನಿದ್ದಾವೆ, ಮತ್ತೆ ಎಚ್ ಪೈಲೋರಿ ಬ್ಯಾಕ್ಟೀರಿಯಾನು ಒಂದು ಕಾರಣ ಹೌದು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗೆ, ಮತ್ತೆ ಎಚ್ ಪಿ ವಿ ವೈರಸ್ ಅಂತ ಬರುತ್ತೆ ಸರ್ವೈಕಲ್, ಇವುಗಳಿಗೆಲ್ಲ ಕೆಲವೊಂದು ಟ್ರೀಟ್ಮೆಂಟ್ ಇದೆ. ಈಗ ಹೆಪಟೈಟಿಸ್ ಬಿ ಇಂದ ನಮಗೆ ಕ್ಯಾನ್ಸರ್ ಬರಬಾರದು ಅಂದ್ರೆ ನಾವು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ರೆ ನಮಗೆ ಅದು ಕ್ಯಾನ್ಸರ್ ಬರೋದೇ ಇಲ್ಲ. ನಮ್ಮ ಭಾರತ ಸರ್ಕಾರದ ಇದರಿಂದ ಪ್ರತಿಯೊಂದು ಮಗು ಹುಟ್ಟದಾಗಲೇ ಅದನ್ನು ಹಾಕ್ತಾರೆ, ಅದು ಕಂಪಲ್ಸರಿ ಆಗಿದೆ. ಸೊ ಹಂಗಾಗಿ ಇನ್ನು ಮೇಲೆ ಆ ಒಂದು ಕಾರಣದಿಂದ ಬರ್ತಕ್ಕಂಥ ಕ್ಯಾನ್ಸರ್ಗಳು ಕಡಿಮೆ ಆಗುತ್ತೆ. ಸೊ ಅದರದ್ದು ವ್ಯಾಕ್ಸಿನ್ ಇದೆ. ಇನ್ನೊಂದು ಹೆಪಟೈಟಿಸ್ ಸಿ ವೈರಸ್ ಏನಿದೆಯಲ್ಲ ಅದು ಸಹ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಅಂದರೆ ನಾವು ಒಂದು 3 ತಿಂಗಳು ಅದರ ಟ್ರೀಟ್ಮೆಂಟ್ ತಗೊಂಡ್ರೆ ಆ ವೈರಸ್ ಕಂಪ್ಲೀಟ್ ಆಗಿ ಹೋಗುತ್ತೆ. ಬಟ್ ಅದರ ಕಣಗಳು ಲೈಟ್ ಆಗಿ ಇರುತ್ತೆ, ಬಟ್ ಕ್ಯಾನ್ಸರ್ ಬರ್ತಕ್ಕಂಥದ್ದನ್ನು ಬಹಳಷ್ಟು ಮಟ್ಟಿಗೆ ಅದನ್ನು ಕಡಿಮೆ ಮಾಡಬಹುದು. ಯಾವಾಗಾರೊಮ್ಮೆ ಯಾರಿಗೊಬ್ಬರು ಬಂದ್ರೆ ಬರಬಹುದು, ಬಟ್ ಅದಕ್ಕೂ ಸಹ ಟ್ರೀಟ್ಮೆಂಟ್ ಇದೆ. ಕ್ಯಾನ್ಸರ್ ಬರದೇ ಇರಲಿಕ್ಕೆ ಪ್ರಿವೆಂಟಿವ್ ಮೆಷರ್ಸ್ ಇದೆ ಇವೆರಡಕ್ಕೆ. ಮತ್ತೆ ಎಚ್ ಪಿ ವಿ ವ್ಯಾಕ್ಸಿನ್ ಅಂತ ಹೆಣ್ಮಕ್ಳಿಗೆ ಹಾಕ್ತಾರಲ್ಲ ಅದು ಇದೆ. ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಸ್ಗೆ ಕೆಲವೊಂದು ಕಾರಣ ಹೇಳ್ತಾರೆ, ಬಹಳ ರೇರ್. ಬಟ್ ಅದಕ್ಕೂ ಸಹ ಎಚ್ ಪೈಲೋರಿ ಟ್ರೀಟ್ಮೆಂಟ್ ತಗೊಂಡು ಕಾಮನ್ ಆಗಿ ಗ್ಯಾಸ್ಟ್ರಿಕ್ ಅಂತ ಏನಂತೀವಲ್ಲ ಅದು ಎಚ್ ಪೈಲೋರಿ ಇನ್ಫೆಕ್ಷನ್ ಆಗುತ್ತೆ. ಸೊ ಅದಕ್ಕೂ ಸಹ ಟ್ರೀಟ್ಮೆಂಟ್ ಇದೆ, ಸಿಂಪಲ್ ಟ್ರೀಟ್ಮೆಂಟ್, 14 ಡೇಸ್ ಟ್ರೀಟ್ಮೆಂಟ್ ತಗೋಬಂದ್ರೆ ಅದು ಸಹ ತಡೆಗಟ್ಟಬಹುದು ಒಂದು ಇದಕ್ಕೆ.
1: ಓಕೆ ಡಾಕ್ಟ್ರೆ, ಈಗ ಇದು ಏನು ಗ್ಯಾಸ್ಟ್ರಿಕ್ ಬಗ್ಗೆ ನೀವು ಹೇಳಿದ್ರಿಂದ ತುಂಬಾ ಸಾರಿ ಕಾಮನ್ ಆಗಿ ಆಗ್ಬಿಟ್ಟಿದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನುವಂಥದ್ದು. ಆ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯ ಲಕ್ಷಣಗಳು ಕೂಡ ಈ ಒಂದು ಕ್ಯಾನ್ಸರ್ ನ ಲಕ್ಷಣಗಳು ಒಂದೇ ತರ ಇದ್ಬಿಟ್ಟು ಏನಾದರೂ ಅಲ್ಲಿ ಕನ್ಫ್ಯೂಸ್ ಆಗಿ ತೊಂದರೆ ಆಗೋದಿದೆಯಾ?
0: ಹೌದು, ನಾವು ಕೆಲವೊಬ್ರು ಯಾರು ಹೇಳಿದ್ರು ಕೇಳಿದೀವಿ ಈ ತರ, ಅವರಿಗೆ ಗ್ಯಾಸ್ಟ್ರಿಕ್ ಅಂತ ಇದ್ರು ಅಷ್ಟೇ, ಈ ತರ ಒಳಗೆಲ್ಲ ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಾಗ್ಲಿಲ್ಲ, ಕೊನೆಗೆ ಗೊತ್ತಾಯ್ತು ಅಂತ ಹೇಳ್ತಾರೆ. ಬಹಳಷ್ಟು ಕ್ಯಾನ್ಸರ್ ಅಂದ್ರೆ ಯಾವುದೇ ತರಹದ ಲಕ್ಷಣಗಳು ಇರೋದೇ ಇಲ್ಲ, ಬಹಳಷ್ಟು ಜನಗಳಿಗೆ ಆರಾಮಾಗಿರ್ತಾರೆ, ಅವ್ರಿಗೆ ಯಾವುದೇ ತರಹದ ತೊಂದರೆ ಇರೋದಿಲ್ಲ, ಒಂದು ನೋವು ಇರೋದಿಲ್ಲ, ಏನಿಲ್ಲ. ಅದು ಬೆಳೆದ ಬಹಳಷ್ಟು ಬೆಳೆದ ಮೇಲೆ ಅವರಿಗೆ ಊಟ ಕಡಿಮೆ ಮಾಡೋದು, ವೆಯ್ಟ್ ಕಡಿಮೆ ಆಗೋದು, ಮತ್ತೆ ಅದು ಇದು ಇನ್ಫೆಕ್ಷನ್ ಬರೋದು, ನಂತರ ಬ್ಲಡ್ ಕಡಿಮೆ ಆಗೋದು ಅಥವಾ ಬ್ಲಡ್ ವಾಂತಿಯೋ ಮೋಷನಲ್ ಬ್ಲಡ್ ಬರೋದು ತುಂಬಾ ಜಾಸ್ತಿ ಆದಾಗ ಆ ತರ ಕಾಣಿಸ್ಕೊಳುತ್ತೆ. ವಾಂತಿ ಆಗೋದು, ಜಾಂಡಿಸ್ ಬರೋದು, ಈ ತರ ಅದು ಅಡ್ವಾನ್ಸ್ ಆದಂಗೆಲ್ಲ ಕಾಣಿಸ್ಕೊಳುತ್ತೆ. ಬಟ್ ಗ್ಯಾಸ್ಟ್ರಿಕ್ ಸಂಬಂಧಂತೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ, ಬಟ್ ಗುಣಲಕ್ಷಣಗಳಲ್ಲಿ ಅದನ್ನ ಡಿಫ್ರೆನ್ಸಿಯೇಷನ್ ಮಾಡೋದು ಬಹಳ ಕಷ್ಟ
1: ಆಗುತ್ತೆ.
0: ಹೌದು, ಒಂದು ವಯಸ್ಸು ಜಾಸ್ತಿ ಇರೋರು ಮತ್ತೆ ಸ್ವಲ್ಪ ಊಟ ಮಾಡಿದ್ರೆ ಹೊಟ್ಟೆ ತುಂಬದಂಗೆ ಆಗ್ತಾ ಇದೆ, ವೇಟ್ ಕಡಿಮೆ ಆಗ್ತಾ ಇದೆ, ಮತ್ತೆ ಬ್ಲಡ್ ಲೆವೆಲ್ಸ್ ಎಲ್ಲ ಕಡಿಮೆ ಆಗಿದ್ರೆ ಖಂಡಿತ ಅವರು ಅದನ್ನ ಕಂಪ್ಲೀಟ್ ಆಗಿ ಪರೀಕ್ಷೆ ಮಾಡಿಸಿ ತೋರಿಸಿ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು.
1: ಡಾಕ್ಟ್ರಿ, ಹಿಂದೆ ಯಾರಿಗೂ ಇತ್ತು ಫ್ಯಾಮಿಲಿ ಹಿಸ್ಟ್ರಿ ಇದೆ ಕ್ಯಾನ್ಸರ್ ಸಂಬಂಧಿಸಿದ ಹಾಗೆ ಅಂತ ಅನ್ನೋದಾದ್ರೆ, ಮುಂದಿನ ಪೀಳಿಗೆಯವರು ಅವರಿಗೆ ಬರೋ ಸಾಧ್ಯತೆ ಇದೆಯೋ, ಹಾಗಿದ್ರೆ ಅವರೇನಾದ್ರೂ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ರೆ ಅನುಕೂಲ ಆಗುತ್ತಾ ಹೇಗೆ?
0: ಹೌದು ಮೇಡಮ್, ಈ ತರ ಹೆರಿಡಿಟರಿ ಕ್ಯಾನ್ಸರ್ಸ್ ಅಂತ ಕೆಲವೊಂದು ಬರ್ತವೆ, ಅವು ಕೆಲವೊಂದು ವಯಸ್ಸಿಗಿಂತ ಮುಂಚೆ ಯೂಶಲಿ ಲೆಸ್ ದೆನ್ 50 ಇಯರ್ಸ್, 50 ಇಯರ್ಸ್ ಒಳಗೆ ಬಂದರೆ 40 ವರ್ಷ ಆ ಥರ ಬರೋರಿಗೆ ನಾವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಈ ಕೆಲವೊಬ್ರು ಪೇಷಂಟ್ಗೆ ತಂದೆ ತಾಯಿಗಳಿಗೆ ಆಗಿರ್ಬೋದು, ಅವರಿಗೆ 50 ವರ್ಷದ ಒಳಗಡೆ ಕ್ಯಾನ್ಸರ್ ಬಂದಿದೆ ಹಂಗಂದ್ರೆ ಅವರು ಸ್ವಲ್ಪ ಬೇರೆ ಟೆಸ್ಟ್ಗಳು ಸಹ ಮಾಡಬೇಕಾಗ್ತದೆ. ಕೆಲವೊಂದು ಅವರು ಜೆನೆಟಿಕ್ ಟೆಸ್ಟ್ಗಳು ಬರ್ತವೆ, ಅದು ಪ್ರೂವನ್ 4-5 ಸಿಂಡ್ರೋಮ್ಸ್ ಅಂತ ಬರ್ತದೆ. ಆ ಥರ ಆ ಜೆನೆಟಿಕ್ ಟೆಸ್ಟಲ್ಲಿ ಪಾಸಿಟಿವ್ ಇದ್ದರೆ ಖಂಡಿತವಾಗಿ ಅವ್ರ ನೆಕ್ಸ್ಟ್ ಜನರೇಷನ್ಗೆ ಬರ್ತಕ್ಕಂಥ ರಿಸ್ಕ್ ಇರುತ್ತೆ. 100% ಇರ್ತಕ್ಕಂಥ ಕೆಲವೊಂದು ರಿಸ್ಕ್ ಅದಾವೆ, ಕೆಲವರಿಗೆ 50% ಇರೋರ್ತವೆ, ಕೆಲವೊಂದು 25% ಇರ್ತಕ್ಕಂಥ ರಿಸ್ಕ್ ಇರ್ತದೆ. ಡಿಪೆಂಡ್ ಆನ್ ಅದು ಡಾಮಿನೆಂಟ್ ಜೀನ್ ಆಗಿರುತ್ತವ ಅಥವಾ ರೆಸಿಸಿವ್ ಜೀನ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಅದು ಡಾಮಿನೆಂಟ್ ಜೀನ್ ಆದರೆ ಅದು ಬರ್ತಕ್ಕಂಥ ರಿಸ್ಕ್ ಜಾಸ್ತಿ ಇರ್ತದೆ, ಇಲ್ಲಾಂದ್ರೆ ಅದ್ರ ಕಡಿಮೆ ರಿಸ್ಕ್ ಇರ್ತದೆ. ಹಾಗಾಗಿ ಅದು ಹೆರಿಡಿಟರಿ ಆಗಿದ್ರೆ ಅಷ್ಟೇ, ಅವು ಮ್ಯೂಟೇಷನ್ ಇದ್ರೆ ಅಷ್ಟೇ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಸೊ ನಮ್ಮ ತಂದೆ ತಾಯಿಗೆ ಬಂದಿದೆ, ರಿಲೇಟಿವ್ಸ್ಗೆ ಯಾರಿಗಿದೆ ಅಂದ್ರೆ ನಮಗೆ ಬರುತ್ತೆ ಅಂತ ಏನಿಲ್ಲ, ಅದು ಬಹಳಷ್ಟು ಕಡಿಮೆ.
1: ಕ್ಯಾನ್ಸರ್ ಬಗ್ಗೆ ತುಂಬಾ ಭಯ ಇದೆ ಡಾಕ್ಟರ್, ಆ ಪದನೇ ಒಂದು ರೀತಿಯ ಮನಸ್ಸಲ್ಲಿ ಭಯ ಹುಟ್ಟಿಸುತ್ತೆ. ಆದ್ರೆ ಅರಿವಿದ್ಯಾ ಅಷ್ಟು ಮಟ್ಟಿಗೆ ಜನರಲ್ಲಿ ಅರಿವಿದ್ಯಾ ಕ್ಯಾನ್ಸರ್ ಬಗ್ಗೆ? ಏನ್ ತಿಳ್ಕೊಳ್ಬೇಕಿತ್ತು ಅಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದಾರೆ ಹೇಗೆ?
0: ನನಗೆ ಅಷ್ಟು ಜನಕ್ಕೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇರತಕ್ಕಂಥದ್ದು ಕಡಿಮೆ ಅನ್ಸುತ್ತೆ, ಬಟ್ ಭಯ ಅಂತೂ ಇದೆ. ಅದು ಬಂದಾಗ ಅಥವಾ ಅದು ಕೇಳಿದಾಗ ಭಯ ಬರುತ್ತೆ, ಬಟ್ ಅದ್ರ ಬಗ್ಗೆ ಜಾಗರೂಕತೆ ವಹಿಸೋದಾಗ್ಲಿ, ಅದನ್ನ ಯಾವ ರೀತಿ ಟೆಸ್ಟ್ ಮಾಡೋದಾಗ್ಲಿ, ಯಾವಾಗ ಮಾಡಿಸ್ಬೇಕು, ಎಷ್ಟು ವರ್ಷಕ್ಕೆ ಮಾಡಿಸ್ಬೇಕು, ಎಷ್ಟು ತಿಂಗಳಿಗೆ ಮಾಡಿಸ್ಬೇಕು, ಯಾರು ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಯಾರ ಹತ್ರ ತೋರಿಸ್ಬೇಕು, ಈ ರೀತಿಯಾದ ಮಾಹಿತಿಗಳು ಜನಗಳಿಗೆ ಕಡಿಮೆ ಇದೆ. ಸೊ ನಾವು 40-45 ವಯಸ್ಸು ಆದರೆ ಒಂದ್ಸಲ ಆದರೂ ಟೆಸ್ಟ್ ಮಾಡಿಸಿರ್ಬೇಕು. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಂಬಂಧಪಟ್ಟಂತೆ ಒಂದು ಎಂಡೋಸ್ಕೋಪಿನೋ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇಷ್ಟು ಮಾಡಿದರೆ ಸಾಕು, ಏನು ಇಲ್ಲ ಅಂದ್ರೆ ಮತ್ತೊಂದು 5 ವರ್ಷ ಬಿಟ್ಟು ಟೆಸ್ಟ್ ಮಾಡೋದು. ಬಟ್ ಏನಾದ್ರು ಸ್ವಲ್ಪ ಅವರಿಗೆ ತೊಂದರೆ ಇದೆ, ಡೌಟ್ ಇದೆ ಅಂದ್ರೆ 1 ವರ್ಷಕ್ಕೊಮ್ಮೆನೋ 3 ವರ್ಷಕ್ಕೊಮ್ಮೆ ಹೇಳಿದೆ, ಡಿಪೆಂಡಿಂಗ್ ಒನ್ ರಿಸ್ಕ್ ಫ್ಯಾಕ್ಟರ್.

0: ಅವ್ರಿಗೆ ಇಷ್ಟು ವರ್ಷಕ್ಕೊಮ್ಮೆ ನೀವು ಬರಬೇಕು ಅಂತ ಹೇಳಿರ್ತೇವೆ. ಸೊ ಆ ಥರ ಫಾಲೋ ಮಾಡೋದ್ರಿಂದ ನಾವು ಅರ್ಲಿ ಸ್ಟೇಜಲ್ಲಿ ಅದನ್ನು ಕಂಡುಹಿಡಿತಕ್ಕಂಥದ್ದು ಮತ್ತು ಒಳ್ಳೆ ಟ್ರೀಟ್ಮೆಂಟ್ ತಗೊಂಡು ಅದನ್ನು ಆ ಭಯದಿಂದಲೇ ನಾವು ದೂರ ಇರಬಹುದು,
1: ನಮ್ಮ ಜೀವಿತಾವಧಿಯನ್ನು ಹೆಚ್ಚು ಮಾಡಿಕೊಳ್ಬಹುದು.
0: ಹೌದು ಹೌದು.
1: ಓಕೆ ಡಾಕ್ಟರ್, ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಡಾಕ್ಟರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
2: ಇದುವರೆಗೂ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾಕ್ಟರ್ ಹನುಮಂತ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
4: ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
5: ನಮಸ್ತೆ
4: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
5: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರಬಹುದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನು ನಾನು ಈ PMFBY ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
4: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
5: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕ್ನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದ್ರು ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರು ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ, ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರ್ಬೋದು ಅಥವಾ ಗ್ರಾಮ ಒನ್ ಇರ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರ್ಬೋದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರು ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
4: ಈಗ ಯಾವ್ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣನ ಪಾವತಿಸಬೇಕಾಗುತ್ತೆ ರೈತರು, ಇದಕ್ಕೆ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
5: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ. ಹೆಸರು ಮತ್ತೆ ಈರುಳ್ಳಿಯನ್ನ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗ್ಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಜುಲೈ 15ರವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಜೂನ್ ತಿಂಗಳಲ್ಲಿ ಇರೋದ್ರಿಂದ ಇನ್ನ ಒಂದು 15-20 ದಿವಸ ಅವಕಾಶ ಇರೋದ್ರಿಂದ ರೈತರು ಅದನ್ನ ಮಾಡ್ಕೋಬಹುದು.

0: ಎರಡನೇದಾಗಿ ಹೇಳಬೇಕಂತಂದ್ರೆ ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. ನಾಲ್ಕು ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆ ಆಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತೆ ನವಣೆ ಮಳೆ ಆಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ ನಾಲ್ಕು ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆ ಆಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14/8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆ ಆಶ್ರಿತ ಮತ್ತೆ ನವಣೆ ಮಳೆ ಆಶ್ರಿತ, ಈ 4 ಬೆಳೆಗಳಿಗೆ ಮಾತ್ರ 14/8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೆ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕು ಯಾವ ಬೆಳೆಗೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ, ಶೇಂಗಾ ಏನಂತೀವಿ, ಆ ಮಳೆಯಾಶ್ರಿತ ಇದಕ್ಕೆ 1308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನ ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 10%ರಲ್ಲಿ 2%ರಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರಿಗೆ ಇನ್ನೂ ಒಂದು 30-35 ದಿವಸ ಕೆಲವು ಬೆಳೆಗಳಿಗೆ ಮತ್ತೆ ಕೆಲವು ಬೆಳೆಗಳಿಗೆ 45 ಸಮಯ ಇರೋದ್ರಿಂದ ಅಂತಿಮ ದಿನಾಂಕದವರೆಗೂ ಕಾಯೋದು ಬೇಡ. ಈ ವರ್ಷ ಮುಂಗಾರಂಗಾಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ಆಮೇಲೆ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸತಕ್ಕಂತ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರ್ತಕ್ಕಂಥ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ ಮೇಲೆ ಕಟ್ಟಬೇಕಂತಕ್ಕಂತ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದು.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಇದು ಮಾಡಿಸೋದ್ರಿಂದ ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪ್ರವಕ್ತಮ್ಮ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಬೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ, ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235 ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ಧ ಗೆದ್ದು ನಾಕೌಟ್ ಹಂತ ಪ್ರವೇಶಿಸಿದ ಈಕ್ವೆಡಾರ್. ವಾರ್ತೆಗಳ ವಿವರ: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣದಲ್ಲಿ ದಾಖಲಿಸಲಾದ ಮೊದಲ ಎಫ್ಐಆರ್ನಲ್ಲಿ ಹೆಸರಿಸಲಾದ 8 ಜನರನ್ನು ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅವರ ನಿರ್ದೇಶನದ ಮೇರೆಗೆ ರಚಿಸಲಾದ ವಿಶೇಷ ತನಿಖಾ ತಂಡದ ಶಿಫಾರಸುಗಳನ್ನು ಅನುಸರಿಸಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಟ್ರಸ್ಟ್ನ ಸದಸ್ಯ ಕೃಷ್ಣಮೋಹನ್ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಶ್ರೀರಾಮ ಜನ್ಮಭೂಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಅವಿನಾಶ್ ಶುಕ್ಲಾ, ಅನುಕಲ್ಪ ಮಿಶ್ರಾ, ಲವಕುಶ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಾಮಶಂಕರ್ ಮಿಶ್ರಾ, ಸುಭಾಷ್ ಶ್ರೀವಾಸ್ತವ ಮತ್ತು ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಸೇರಿದಂತೆ ಇತರೆ ಅಪರಿಚಿತ ಆರೋಪಿಗಳನ್ನು ಹೆಸರಿಸಲಾಗಿದೆ. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಎಸ್ಐಟಿ ಮಂಗಳವಾರ ತನ್ನ ಪ್ರಾಥಮಿಕ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಶಿಫಾರಸುಗಳನ್ನು ಮಾಡಿದೆ. ಈ ಶಿಫಾರಸುಗಳನ್ನು ಅನುಸರಿಸಿ ನಿನ್ನೆ ಎಫ್ಐಆರ್ ದಾಖಲಿಸಲಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸ್ವೀಕರಿಸಿದ ಕಾಣಿಕೆಗಳು ಮತ್ತು ಕಾಣಿಕೆಗಳನ್ನು ಒಳಗೊಂಡ ಕಳ್ಳತನದ ಆರೋಪಗಳು ಹೊರಬಂದ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ. ಟ್ರಸ್ಟ್ ವಿಶೇಷ ತನಿಖೆಗೆ ಮನವಿ ಮಾಡಿತ್ತು. ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಎಸ್ಐಟಿ ರಚನೆಗೆ ಆದೇಶಿಸಿದರು. ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ದದ ದಿನದಂದು ನಶಾ ಮುಕ್ತ ಭಾರತವನ್ನು ನಿರ್ಮಿಸುವ ಸಾಮೂಹಿಕ ಸಂಕಲ್ಪವನ್ನು ಪುನರುಚ್ಚರಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಜನರಿಗೆ ಕರೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ಆಂದೋಲನವನ್ನು ಸಕ್ರಿಯವಾಗಿ ಮುಂದಕ್ಕೆ ಕೊಂಡೊಯ್ಯುತ್ತಿರುವ ವಿಶ್ವವಿದ್ಯಾಲಯಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಇತರೆ ಸಂಸ್ಥೆಗಳನ್ನು ಶ್ಲಾಘಿಸಿದ್ದಾರೆ. ಬಲವಾದ, ಆರೋಗ್ಯಕರ ಮತ್ತು ವ್ಯಸನಮುಕ್ತ ಭಾರತವನ್ನು ನಿರ್ಮಿಸುವತ್ತ ಅವರ ಪ್ರಯತ್ನಗಳು ಅರ್ಥಪೂರ್ಣ ಕೊಡುಗೆ ನೀಡುತ್ತಿವೆ ಎಂದು ಹೇಳಿದರು. ಜಾಗೃತಿ ಮೂಡಿಸಲು, ಚೇತರಿಕೆಯಲ್ಲಿ ಇರುವವರನ್ನು ಬೆಂಬಲಿಸಲು ಮತ್ತು ವ್ಯಸನಕ್ಕಿಂತ ಭರವಸೆ, ಆರೋಗ್ಯ ಮತ್ತು ಉದ್ದೇಶವನ್ನು ಆಯ್ಕೆ ಮಾಡಲು ಮತ್ತು ಯುವಕರನ್ನು ಪ್ರೇರೇಪಿಸಲು ಎಲ್ಲರೂ ಒಟ್ಟಾಗಿ ನಿಲ್ಲಬೇಕೆಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮನವಿ ಮಾಡಿದರು. ಇದೇ ವೇಳೆ ಮಾದಕ ವಸ್ತುಗಳ ವಿರುದ್ದದ ಹೋರಾಟದಲ್ಲಿ ತೊಡಗಿರುವವರ ಪ್ರಯತ್ನಗಳನ್ನು ಶ್ಲಾಘಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಾದಕ ವಸ್ತುಗಳ ದಂಧೆಗಳನ್ನು ನಿರ್ದಯವಾಗಿ ನಾಶಪಡಿಸಲಾಗಿದೆ ಎಂದು ಹೇಳಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಲಂಡನ್ನಲ್ಲಿ ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪೀಟರ್ ಕೈಲ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಚರ್ಚೆಯ ವೇಳೆ ಭಾರತ ಬ್ರಿಟನ್ ಆರ್ಥಿಕ ಮತ್ತು ವ್ಯಾಪಾರ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸಲು ಹೊಸ ಅವಕಾಶಗಳನ್ನು ಅನ್ವೇಷಿಸಿದ್ದೇವೆ. ಈ ಮಾತುಕತೆಯು ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ವ್ಯಾಖ್ಯಾನಿಸುವ ವಿಶ್ವಾಸ ಮತ್ತು ಭವಿಷ್ಯದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಮುಂದಿನ ತಿಂಗಳು 15 ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಎರಡೂ ರಾಷ್ಟಗಳಿಗೆ ನಾವೀನ್ಯತೆ, ಹೂಡಿಕೆ ಮತ್ತು ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವ ಪರಿಸರ ವ್ಯವಸ್ಥೆಯನ್ನು ಬೆಳೆಸಲು ಎರಡೂ ಕಡೆಯವರು ಬದ್ದರಾಗಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ವಾಷಿಂಗ್ಟನ್ನಲ್ಲಿ ನಡೆದ 2ನೇ ಫ್ಯಾಕ್ಸ್ ಸಿಲಿಕಾ ಶೃಂಗಸಭೆಯಲ್ಲಿ ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನಗಳಿಗೆ ಶಕ್ತಿ ತುಂಬಲು ವಿಶ್ವಾಸಾರ್ಹ ಮತ್ತು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳನ್ನು ನಿರ್ಮಿಸಲು ಭಾರತ ಸೇರಿದಂತೆ 35 ರಾಷ್ಟಗಳು ಅಮೆರಿಕ ನೇತೃತ್ವದ ಉಪಕ್ರಮಕ್ಕೆ ಸಹಿ ಹಾಕಿವೆ. ಶೃಂಗಸಭೆಯಲ್ಲಿ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ನೇತೃತ್ವದ ನಿಯೋಗ ಭಾಗವಹಿಸಿತ್ತು. ಅರೆವಾಹಕ

0: ಬ್ಯಾಂಕ್ಗಳು ಕೃತಕ ಬುದ್ದಿಮತ್ತೆ ಮತ್ತು ಸ್ಥಿತಿಸ್ಥಾಪಕ ತಂತ್ರಜ್ಞಾನ ಪೂರೈಕೆ ಸರಪಳಿಗಳಲ್ಲಿ ಸಹಯೋಗವನ್ನು ಮುಂದುವರಿಸುವ ಕುರಿತು ಉದ್ಯಮದ ನಾಯಕರೊಂದಿಗೆ ಭಾರತೀಯ ನಿಯೋಗ ಚರ್ಚೆ ನಡೆಸಿತು. ಕಿರ್ಗಿಸ್ತಾನದ ಬಿಷ್ಕೆಕ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಸ್ಥೆಯ ಮಹಿಳಾ ವೇದಿಕೆ 2026ರಲ್ಲಿ ಭಾರತ ಮಹಿಳೆಯರ ನೇತೃತ್ವದ ಅಭಿವೃದ್ದಿಗೆ ತನ್ನ ಬದ್ದತೆಯನ್ನು ಪುನರುಚ್ಚರಿಸಿದೆ. ಇಂದು ವರ್ಚುವಲ್ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ, ಮಹಿಳೆಯರು ಕೇವಲ ಬೆಳವಣಿಗೆಯ ಫಲಾನುಭವಿಗಳಲ್ಲ, ಬದಲಾಗಿ 2047ರ ವೇಳೆಗೆ ವಿಕಸಿತ ಭಾರತದ ಅತ್ಯಂತ ಶಕ್ತಿಶಾಲಿ ಚಾಲಕರು ಎಂದು ಅವರು ಪ್ರತಿಪಾದಿಸಿದರು. ಭಾರತದಲ್ಲಿ ಸುಮಾರು 100 ದಶಲಕ್ಷ ಮಹಿಳೆಯರು 9 ದಶಲಕ್ಷಕ್ಕಿಂತಲೂ ಹೆಚ್ಚು ಸ್ವಸಹಾಯ ಗುಂಪುಗಳಲ್ಲಿ ಸಂಘಟಿತರಾಗಿದ್ದಾರೆ. ಇವರಲ್ಲಿ 30 ದಶಲಕ್ಷಕ್ಕಿಂತಲೂ ಹೆಚ್ಚು ಮಹಿಳೆಯರು ಲಖ್ಪತಿ ದೀದಿಗಳಾಗಿದ್ದಾರೆ ಎಂದು ತಿಳಿಸಿದರು. ಮಿಷನ್ ಶಕ್ತಿ ಮತ್ತು ಮಿಷನ್ ಪೋಷಣ್ 2.0 ನಂತಹ ಯೋಜನೆಗಳು ಮಹಿಳೆಯರ ಸುರಕ್ಷತೆ, ಆರೋಗ್ಯ ಮತ್ತು ಆರ್ಥಿಕ ಭಾಗವಹಿಸುವಿಕೆಯನ್ನು ಮುನ್ನಡೆಸುತ್ತಿವೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೆನಿಜುವಲಾದಲ್ಲಿ ಸಂಭವಿಸಿದ 2 ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 235ಕ್ಕೆ ಏರಿಕೆಯಾಗಿದೆ. 1,500ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿರುವವರ ರಕ್ಷಣಾ ಕಾರ್ಯ ಭರದಿಂದ ಸಾಗಿದ್ದು, ವೆನಿಜುವಲಾ ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ಕಿಲೋಮೀಟರ್ ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2,927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ. ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ಹಲವಾರು ದೇಶಗಳು ರಕ್ಷಣಾ ಕಾರ್ಯಗಳಿಗೆ ಸಹಾಯ ಮಾಡಲು ಮುಂದೆ ಬಂದಿವೆ. ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸೌಹಾರ್ದತೆಯನ್ನು ಡೆಲ್ಸಿ ರೋಡ್ರಿಗ್ಸ್ ಶ್ಲಾಘಿಸಿದ್ದಾರೆ. ಭಾರತ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ ಎಂದು ಜರ್ಮನ್ ರಾಯಭಾರಿ ಫಿಲಿಪ್ ಆಕೆರ್ಮನ್ ತಿಳಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ವ್ಯಾಪಾರ, ರಾಜಕೀಯ ಮತ್ತು ಕಾರ್ಯತಂತ್ರ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಜರ್ಮನಿ ಬಲವಾದ ಸಹಕಾರವನ್ನು ಹೊಂದಿವೆ. ಬಹುನಿರೀಕ್ಷಿತ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದಿಂದಾಗಿ ಜರ್ಮನ್ ಉದ್ಯಮಿಗಳು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡಲು ಗಮನಾರ್ಹವಾಗಿ ಪ್ರೋತ್ಸಾಹಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಸ್ತುತ ಜರ್ಮನಿಯಲ್ಲಿ ಸುಮಾರು 60,000 ಭಾರತೀಯ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಮತ್ತು ಜರ್ಮನಿಯಲ್ಲಿ ನೆಲೆಸಿರುವ ಭಾರತೀಯ ವಲಸಿಗರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ ಎಂದು ಫಿಲಿಪ್ ಅಕೆರ್ಮನ್ ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 11:00 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರ ಎ ಮೊಹರಂ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ, ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಗುರುತಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯಾ ಮೆರವಣಿಗೆಗಳನ್ನು ಆಯೋಜಿಸಲಾಗಿದೆ. ಕರ್ಬಲಾ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು ಎತ್ತಿ ತೋರಿಸುವ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅಶೂರ ಎ ಮೊಹರಂ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಹಜರತ್ ಇಮಾಮ್ ಹುಸೇನ್ ಅವರ ತ್ಯಾಗವನ್ನು ಸ್ಮರಿಸಿದ್ದಾರೆ. ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇ ಗುಂಪಿನ ಪಂದ್ಯದಲ್ಲಿ ಜರ್ಮನಿ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಈಕ್ವೆಡಾರ್ ತಂಡ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದೆ. ಇದಕ್ಕೂ ಮುನ್ನ ಫಿಲಿಡೆಲ್ಫಿಯಾದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಕ್ಯೂರಾಕೋ ವಿರುದ್ದ 2-0 ಗೋಲುಗಳಿಂದ

ಜಯಗಳಿಸಿದ ಕೋಟ್ ಡಿ ಐವರಿ ತಂಡ ನಾಕೌಟ್ ಹಂತವನ್ನು ಪ್ರವೇಶಿಸಿತು. ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಎಫ್ ಗುಂಪಿನ ಹಣಾಹಣಿಯಲ್ಲಿ 1-1 ಗೋಲುಗಳ ಮೂಲಕ ಡ್ರಾ ಸಾಧಿಸಿದ ಜಪಾನ್ ಮತ್ತು ಸ್ವೀಡನ್ ಎರಡೂ ತಂಡಗಳು ನಾಕೌಟ್ ಹಂತ ತಲುಪಿತು. 32ನೇ ಸುತ್ತಿನಲ್ಲಿ ಜಪಾನ್ ಈಗ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ. ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235ಕ್ಕೆ ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ಧ ಗೆದ್ದು ನಾಕೌಟ್ ಹಂತ ಪ್ರವೇಶಿಸಿದ ಈಕ್ವೆಡಾರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

0: ಆಕಾಶವಾಣಿ ಧಾರವಾಡ.
1: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
2: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
1: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
2: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
1: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಬಾಗಲಕೋಟೆ ಜಿಲ್ಲೆ ನವನಗರದ ವೆಂಕಪ್ಪ ಅಂಬಾಜಿ ಸುಗತೇಕರ್ ಮತ್ತು ತಂಡದವರಿಂದ ಗೊಂದಲಿಗರ ಪದ.
3: ಭವನಿ ಎಲ್ಲರಿಗೆಲ್ಲಮ್ಮ.

ಇದುವರೆಗೆ ಬಾಗಲಕೋಟೆ ಜಿಲ್ಲೆ ನವನಗರದ ವೆಂಕಪ್ಪ ಅಂಬಾಜಿ ಸುಗತೇಕರ್ ಮತ್ತು ತಂಡದವರಿಂದ ಗೊಂದಲಿಗರ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಪಾವನಗಂಗಾ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ಅರ್ಮಾನ್ ಮಲಿಕ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಯುವರತ್ನ ಚಿತ್ರದ ಗೀತೆಯನ್ನ ಕೇಳಿದ್ರಿ.
1: ಶ್ರೋತೃ ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29ರಂದು ಸೋಮವಾರ ಮುಂಜಾನೆ 11 ಗಂಟೆಯಿಂದ 12 ಗಂಟೆಯವರೆಗೆ. ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಆರ್ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್. ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244434 244435 ಹಾಗೂ 244416. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 29ರಂದು ಸೋಮವಾರ ಮುಂಜಾನೆ 11ರಿಂದ 12 ಗಂಟೆಯವರೆಗೆ.
0: ರಂಗ ಎಸ್ಎಸ್ಎಲ್ಸಿ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರಾ ಅವರು.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಧಾರವಾಡ, ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ. ನಂತರ 2:30 ಗಂಟೆಗೆ ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ. ವಿದ್ಯುತ್ ವ್ಯತ್ಯಯದಲ್ಲಿ ಶೇಕಡ 85% ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ತಜ್ಞರು ಮತ್ತು ಅಧಿಕಾರಿಗಳ ತಾಂತ್ರಿಕ ಸಮಿತಿಯ ವರದಿ ಶಿಫಾರಸಿನ ಅನ್ವಯ ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಂಗಲ್ ಸಫಾರಿ ಪುನರಾರಂಭಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಬಗ್ಗೆ ತಾಂತ್ರಿಕ ಸಮಿತಿಯ ವರದಿಯನ್ನು ಅಂಗೀಕರಿಸಲಾಗಿದ್ದು ವೈಜ್ಞಾನಿಕ ಮೌಲ್ಯಮಾಪನದ ಬಳಿಕ ಪರಿಣಾಮಕಾರಿ ಸಾಗಣೆ ಸಾಮರ್ಥ್ಯದ ಆಧಾರದ ಮೇಲೆ ಜಂಗಲ್ ಸಫಾರಿಗೆ ಹಸಿರು ನಿಶಾನೆ ನೀಡಲಾಗಿದೆ. ಪರಿಸರ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸುವ ಜೊತೆಗೆ ಪರಿಸರ ಪ್ರವಾಸೋದ್ಯಮವು ವನ್ಯಜೀವಿ ಸಂರಕ್ಷಣೆ, ಸ್ಥಳೀಯರ ಜೀವನೋಪಾಯ ಮತ್ತು ಪ್ರವಾಸಿಗರ ಉತ್ತಮ ಅನುಭವಕ್ಕೆ ಪೂರಕವಾದ ಪರಿಸರ ಪ್ರವಾಸೋದ್ಯಮಕ್ಕೆ ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿಯ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಯಾವುದೇ ವ್ಯಕ್ತಿಯ ಅನುಮತಿಯಿಲ್ಲದೆ ಖಾಸಗಿ ಚಿತ್ರ ಅಥವಾ ವಿಡಿಯೋ ಪ್ರಸಾರ ಮಾಡುವ ಪ್ರಕರಣಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಈ ಕುರಿತಂತೆ ಎಫ್ಐಆರ್ ದಾಖಲಿಸಲು ಹಾಗೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಲ್ಲಾ ಪೊಲೀಸ್ ಆಯುಕ್ತರು, ವಲಯ ಐಜಿಪಿಗಳು ಮತ್ತು ಪೊಲೀಸ್ ಅಧೀಕ್ಷಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಂತ್ರಸ್ತರು ವಿಡಿಯೋ ಅಥವಾ ಚಿತ್ರ ಸೆರೆಹಿಡಿಯಲು ಒಪ್ಪಿಗೆ ನೀಡಿದ್ದರೂ ಪ್ರಸಾರ ಮಾಡಲು ಒಪ್ಪಿಗೆ ಇರದೇ ಇದ್ದ ಪಕ್ಷದಲ್ಲಿ ಅದನ್ನು ಪ್ರಚಾರಪಡಿಸುವುದು ಸಂಜ್ಞೆಯ ಅಪರಾಧವಾಗಲಿದೆ. ಬ್ಲಾಕ್ಮೇಲ್ ವಿಡಿಯೋಗಳು ಮತ್ತು ದ್ವೇಷಪೂರಿತ ಅಶ್ಲೀಲ ವಿಡಿಯೋಗಳು ಎಂದು ಕರೆಯಲ್ಪಡುವ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಎಫ್ಐಆರ್ ದಾಖಲಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ.

0: ಹೇಳಿದ್ದಾರೆ. ಮೊದಲ ಅಪರಾಧಕ್ಕೆ 1-3 ವರ್ಷ ಹಾಗೂ ಪುನರಾವರ್ತಿತ ಅಪರಾಧಕ್ಕೆ 3-7 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ನಿರ್ಧರಿಸಲಾಗಿದೆ. ಈ ಮೂಲಕ ಸಂವಿಧಾನಬದ್ಧ ಖಾಸಗಿತನದ ಹಕ್ಕನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಸಂತ್ರಸ್ತರ ಪರ ಕಾನೂನುಬದ್ದ ಹಾಗೂ ಏಕರೂಪದ ಕ್ರಮವನ್ನು ಖಚಿತಪಡಿಸಲಿದೆ. ಬಿಡದಿಯ ಪ್ರಸ್ತಾವಿತ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ರೈತರೊಂದಿಗೆ ಮಾತುಕತೆ ನಡೆಸಲು ನಾಳೆ ಮುಖ್ಯಮಂತ್ರಿ ಆಗಮಿಸುವವರೆಗೆ ಕಾಯುವುದಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಅಭಿವೃದ್ದಿಗೆ ಅಡ್ಡಿಯಾಗಲು ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಭೂಸ್ವಾಧೀನಕ್ಕೆ ರೈತರ ಆಕ್ಷೇಪ ಇಲ್ಲದೇ ಇದ್ದರೆ ನನಗೂ ಯಾವುದೇ ಆಕ್ಷೇಪ ಇಲ್ಲವೆಂದು ಹೇಳಿದ್ದಾರೆ. ರೈತರ ಸಮಸ್ಯೆ ಬಗೆಹರಿಸಲು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಧ್ಯ ಪ್ರವೇಶಿಸಿರುವುದಾಗಿ ತಿಳಿಸಿದ್ದಾರೆ. ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ದರೂ ಸರ್ಕಾರ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾಕೆ ಮುಂದುವರಿಸುತ್ತಿದೆ ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಹೈವೋಲ್ಟೇಜ್ ಮತ್ತು ಎಕ್ಸ್ಟ್ರೀಂ ಹೈವೋಲ್ಟೇಜ್ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಯಲ್ಲಿ ಸಿಬ್ಬಂದಿ ವರ್ಗದ ಸುರಕ್ಷತೆಯನ್ನು ಹೆಚ್ಚಿಸುವ ಹಾಗೂ ನಿಖರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟನಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನದ ಮೂಲಕ 11,000ಕ್ಕೂ ಹೆಚ್ಚು ಟವರ್ಗಳನ್ನು ತಪಾಸಣೆ ನಡೆಸಿದೆ. 1.5 ಲಕ್ಷಕ್ಕೂ ಹೆಚ್ಚು ತಾಂತ್ರಿಕ ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಲಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಡ್ರೋನ್ ತಪಾಸಣೆಯಿಂದಾಗಿ 85%ರಷ್ಟು ವಿದ್ಯುತ್ ವ್ಯತ್ಯಯ ಕಡಿತವಾಗಿದೆ. ಸಂಭಾವ್ಯ ಮತ್ತು ನಿರ್ಣಾಯಕ ಸಮಸ್ಯೆಗಳನ್ನು ವಿದ್ಯುತ್ ಕಡಿತಗೊಳ್ಳುವ ಮುನ್ನವೇ ಪತ್ತೆ ಹಚ್ಚಲಾಗಿದೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮೊಬೈಲ್ ಆಪ್ ಮೂಲಕವೇ ನೈಜ ಸಮಯದಲ್ಲಿ ಸಮಸ್ಯೆಯನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನೂತನ ತಂತ್ರಜ್ಞಾನದ ಮೂಲಕ ರೈತರು, ಕೈಗಾರಿಕೆಗಳು ಮತ್ತು ಸಾರ್ವಜನಿಕರಿಗೆ ನಿರಂತರ ವಿದ್ಯುತ್ ಪೂರೈಕೆಯನ್ನು ಖಾತ್ರಿಪಡಿಸುವುದರ ಜೊತೆಗೆ ಲೈನ್ಮ್ಯಾನ್ಗಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಕೆಪಿಟಿಸಿಎಲ್ನ ವ್ಯವಸ್ಥಾಪಕ ನಿರ್ದೇಶಕ ಡಾ ವಿ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ತೆರಿಗೆ ಸಂಗ್ರಹ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಎಲ್ಕೆ ಅತೀಕ್, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ಹಾಗೂ ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ರಾಜ್ಯ ರಾಜಕೀಯ ಕುರಿತಂತೆ ಮಾತುಕತೆ ನಡೆಸಿದರು. ಶಾಸಕರಾದ ಪೊನ್ನಣ್ಣ, ರಾಘವೇಂದ್ರ ಹಿಟ್ನಾಳ್, ಅಪ್ಪಾಜಿ ನಾಡಗೌಡ ಹಾಗೂ ಯಶವಂತ ರಾಯಗೌಡ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ನಮ್ಮ ಮೆಟ್ರೋದ ನೇರಳೆ ಮಾರ್ಗದ ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ನಿನ್ನೆ ಸಂಜೆ ರೈಲಿನ ಬಾಗಿಲು ಮುಚ್ಚದಿರುವುದಕ್ಕೆ ಬಿಎಂಆರ್ಸಿಎಲ್ ಸ್ಪಷ್ಟನೆ ನೀಡಿದೆ. ರೈಲಿನಲ್ಲಿ ಯಾವುದೇ ತಾಂತ್ರಿಕ ದೋಷವಿರಲಿಲ್ಲ ಎಂದು ತಿಳಿಸಿರುವ ಬಿಎಂಆರ್ಸಿಎಲ್ ಪ್ರಾಥಮಿಕ ವರದಿಯಲ್ಲಿ ರೈಲಿನ ಬಾಗಿಲಿನ ಡೋರ್ ಗೈಡ್ವೇಯಲ್ಲಿ ಲೋಹದ ಸರ ಸಿಲುಕಿಕೊಂಡಿದ್ದರಿಂದ ರೈಲಿನ ಬಾಗಿಲುಗಳು ಸ್ವಯಂಚಾಲಿತವಾಗಿ ಮುಚ್ಚಲಿಲ್ಲ ಎಂದು ತಿಳಿಸಿದೆ. ಘಟನೆಯ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಕಾರ್ಯಾಚರಣೆ ಮತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಸಮಗ್ರ ಪ್ರಾಥಮಿಕ ತನಿಖೆ ನಡೆಸಿದ್ದು ಘಟನೆಗೆ ಕಾರಣವಾದ ಹಿನ್ನೆಲೆಯನ್ನು ಬಹಿರಂಗಪಡಿಸಿದ್ದಾರೆ. ರಾಜ್ಯದೆಲ್ಲೆಡೆ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ತ್ಯಾಗ ಬಲಿದಾನದ ಸಂಕೇತವಾದ ಮೊಹರಂ ಹಬ್ಬವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ಹೊಸಕೋಟೆ, ದೇವನಹಳ್ಳಿ ಹಾಗೂ ನೆಲಮಂಗಲ ತಾಲೂಕುಗಳಲ್ಲಿ ಮುಸ್ಲಿಂ ಸಮುದಾಯದವರು ಶ್ರದ್ದಾಭಕ್ತಿ ಸಡಗರದಿಂದ ಆಚರಿಸಿದರು. ದೊಡ್ಡಬಳ್ಳಾಪುರದ ಬಾಬಯ್ಯ ದೇವಾಲಯದಲ್ಲಿ ಕಳೆದ ರಾತ್ರಿ ಕೆಂಡ ಹಾರುವ ಆಚರಣೆ ನಡೆಯಿತು.

0: ಜಿಲ್ಲೆಯ ಹೊಸಕೋಟೆ ಸೂಲಿಬೆಲೆಯಲ್ಲಿ ಬಾಬಯ್ಯನ ಜಾತ್ರಾ ಮಹೋತ್ಸವ ನಡೆಯಿತು. ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಬಿಂಬಿಸುವ ಮೊಹರಂ ಆಚರಣೆಯಲ್ಲಿ ಹಿಂದೂ ಸಮುದಾಯದವರು ಭಾಗವಹಿಸಿ 10 ದಿನಗಳ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದು ವಾಡಿಕೆ. ಕೋಲಾರ ಜಿಲ್ಲೆಯಲ್ಲಿಯೂ ಮೊಹರಂ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ದಾಭಕ್ತಿಯಿಂದ ಆಚರಿಸುತ್ತಿದ್ದಾರೆ. ಹಬ್ಬದ ಅಂಗವಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕೋಲಾರದ ಕ್ಲಾಕ್ ಟವರ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಬಳ್ಳಾರಿ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ನಾಳೆ ಅಂತಾರಾಷ್ಟೀಯ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಕೌಶಲ್ಯ ಅಭಿವೃದ್ಧಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು 400 ಜನ ಸೂಕ್ಷ್ಮ ಮೈಕ್ರೋ ಉದ್ದಿಮೆದಾರರು ಸಾವಯವ ಕೃಷಿಕರು ಭಾಗವಹಿಸಲಿದ್ದಾರೆ. ರಾಷ್ಟೀಯ ಎಂಎಸ್ಎಂಇ ದಿನಾಚರಣೆ 2026ರ ಅಂಗವಾಗಿ ಗದಗ ಜಿಲ್ಲೆಯಲ್ಲಿ ಜಾಗೃತಿ ಅಭಿಯಾನಕ್ಕೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಚಾಲನೆ ನೀಡಿದರು. ಎಂಎಸ್ಎಂಇ ಕ್ಷೇತ್ರವು ಉದ್ಯೋಗ ಸೃಷ್ಟಿ, ಉದ್ಯಮಶೀಲತೆ ಅಭಿವೃದ್ಧಿ ಹಾಗೂ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಾಳೆ ನಡೆಯುವ ಎಂಎಸ್ಎಂಇ ದಿನಾಚರಣೆಯಲ್ಲಿ ಉದ್ಯಮಿಗಳು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸುವಂತೆ ಅವರು ಕರೆ ನೀಡಿದರು. ಇನ್ನು ಸಂಕ್ಷಿಪ್ತ ಸುದ್ದಿ. ರಾಯಚೂರು ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ಪೋಷಕರು ಬಾಲಕಿಯ ಮದುವೆ ಮಾಡಲು ಮುಂದಾಗಿದ್ದ ಖಚಿತ ಮಾಹಿತಿಯೊಂದಿಗೆ ದಾಳಿ ನಡೆಸಿದ ಅಧಿಕಾರಿಗಳ ತಂಡ ಬಾಲ್ಯ ವಿವಾಹವನ್ನು ತಡೆದಿದ್ದಾರೆ. ಬಾಲಕಿಯನ್ನು ರಕ್ಷಣೆ ಮಾಡಿ ಸರ್ಕಾರಿ ಬಾಲಕಿಯರ ಬಾಲಮಂದಿರಕ್ಕೆ ಸೇರಿಸಲಾಗಿದೆ ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯಗಳ ವ್ಯಸನವು ಸಮಾಜಕ್ಕೆ ಹಾಗೂ ಯುವ ಸಮುದಾಯದ ಭವಿಷ್ಯಕ್ಕೆ ಗಂಭೀರ ಸವಾಲಾಗಿದ್ದು ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಪ್ರತಿಯೊಬ್ಬ ನಾಗರಿಕರು ಕೈಜೋಡಿಸಬೇಕು ಎಂದು ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆ ಹಾಗೂ ಕಾಲಜ್ಞಾನಿ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವದ ಅಂಗವಾಗಿ ನಾಳೆಯಿಂದ 3 ದಿನಗಳ ಕಾಲ ರಾಷ್ಟಮಟ್ಟದ ಸಂಗೀತೋತ್ಸವ ಹಾಗೂ ಗುರುಪೂಜಾ ಮಹೋತ್ಸವ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ. ವಿದ್ಯುತ್ ವ್ಯತ್ಯಯದಲ್ಲಿ ಶೇಕಡ 85ರಷ್ಟು ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಧಾರವಾಡ. ಈಗ ಹೊಸ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಬ್ರಾಟ್ ಚಿತ್ರದ ಗೀತೆ ಹಾಡಿದ್ದ

0: ಪ್ರಗತಿ ಪರಿಶೀಲನಾ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ. ಈಗ ಹೊಸ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಬ್ರಾಟ್ ಚಿತ್ರದ ಗೀತೆ. ಹಾಡಿದ್ದಾರೆ ಸಿದ್ದ ಶ್ರೀರಾಮ್ ಹಾಗೂ ಲಹರಿ ಮಹೇಶ್.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ಶ್ವೇತಾ ಭಟ್ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
2: ಇದುವರೆಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ.

ಆಕಾಶವಾಣಿ ಧಾರವಾಡ. ಈಗ ಸಮಯ 3:05. ನಿಲಯದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು.

690.2 6 ಮೀಟರುಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ನಮ್ಮ ನಿಲಯದ ಸಂಜೆಯ ಪ್ರಸಾರವು ಸಂಜೆ 5:30 ಆರಂಭವಾಗುವುದು. ಕೇಳುಗರೆ, ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು FM 103 MHz ಕಂಪನಾಂಕಗಳಲ್ಲಿ ಕೇಳುವಿರಿ. ನಮಸ್ಕಾರ.

0: ಆಕಾಶವಾಣಿ ಧಾರವಾಡ ಇದುವರೆಗೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ವಿವಿಧ ಭಾರತಿ ಮುಂಬೈ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದರೆ ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ನಮ್ಮ ಸಂಜೆಯ ಕಾರ್ಯಕ್ರಮದ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಮತ್ತು 103 ಮೆಗಾಹರ್ಟ್ಸ್ ಎಫ್ಎಂ ಕಂಪನಾಂಕಗಳಲ್ಲಿ ಸಂಜೆಯ ಪ್ರಸಾರ ಕಾರ್ಯವನ್ನು ಕೇಳಲಿದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆಯೊಂದಿಗೆ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕರ ನಮಸ್ಕಾರ. ಸಮಯ 5:30:36. ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
2: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
1: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
2: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
1: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS

0: ಚೈನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.

ಧ್ವನಿ ನೀಡಿದ್ದಾರೆ ಪಿ ವಿ ಶ್ರೀನಿವಾಸ್, ಪಿ ಸುಶೀಲಾ ಹಾಗೂ ಎಸ್ ಜಾನಕಿ.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ಶ್ವೇತಾ ಭಟ್ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.

0: ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವ ಸ್ವಸತಂದ ಸೌಭಾಗ್ಯ ಚಿತ್ರದ ಗೀತೆಯನ್ನ ಕೇಳಿದ್ರಿ.
1: ರೈತ ಬಾಂಧವರೇ,
2: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
1: ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ.
2: ಸ್ವಾವಲಂಬಿ ಸಮಗ್ರ ಕೃಷಿ,
1: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ

0: ಡಾಕ್ಟರ್ ಮಿಲಿಂದ್ ಪೋದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
1: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ, ಕೃಷಿ ಶೋಧನೆ ಸಾಧನೆ. ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

ಇದುವರೆಗೂ ಟೀ ಟೈಮ್ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಸಮಯ 5:45 ಆಗುತ್ತಲಿದೆ. ಇನ್ನು ಮುಂದೆ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮನೋಚಿಂತನ.

0: ಸಮಯದಲ್ಲಿ 5:45 ನಿಮಿಷ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು.
3: ಭಾರತದಲ್ಲಿ ಪ್ರತಿ ವರ್ಷ 1 ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ.
1: ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ.
3: ಕುಟುಂಬದಲ್ಲಿ ನಿರಾಸಕ್ತಿ, ನಡವಳಿಕೆಯಲ್ಲಿ ಬದಲಾವಣೆ, ಜೀವನದಲ್ಲಿ ನಿರಾಸೆ, ಹೆಚ್ಚಾದ ದುಶ್ಚಟಗಳು, ಹಸಿವು, ನಿದ್ರೆಯ ತೊಂದರೆ, ಸಾವಿನ ಬಗ್ಗೆ ಮಾತನಾಡುವುದು, ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು.
1: ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು.
3: ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ 144-16 ಗೆ ಕರೆ ಮಾಡಿ.
1: ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ.
2: ಮನೋಚಿಂತನ, ಮನಸ್ಸಿನ ಮಂಥನ.
4: ತಂಬಾಕು ವ್ಯಸನ ನಿವಾರಣಾ ಕೇಂದ್ರ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು.
5: ಇವತ್ತಿನ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ತಂಬಾಕು ಮತ್ತು ನಿಕೋಟಿನ್ ವ್ಯಸನ ನಿವಾರಣೆ ಸೇರಿದಂತೆ ಮಾದಕ ದ್ರವ್ಯ ಬಳಕೆಯ ಅಸ್ವಸ್ಥತೆಗಳಲ್ಲಿ ವ್ಯಾಪಕ ಪರಿಣಿತಿಯನ್ನ ಹೊಂದಿದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ಕಾರ.
5: ತಂಬಾಕು ಯಾವುದೇ ರೂಪ

0: ದಲ್ಲಿದ್ರೂ ಅದು ಮಾರಕ, ವಿಷಕಾರಿ. ವಿಶ್ವ ಆರೋಗ್ಯ ಸಂಸ್ಥೆ ತಂಬಾಕು ಬಳಕೆಯನ್ನ ವಿಶ್ವದ ಏಕೈಕ ತಡೆಗಟ್ಟಬಹುದಾದ ಸಾವಿನ ಪ್ರಮುಖ ಕಾರಣ ಅಂತ ಕೂಡ ಘೋಷಣೆ ಮಾಡಿದೆ. ಈ ತಂಬಾಕಿನಲ್ಲಿ ಅಂಥ ಮಾರಕ ರಾಸಾಯನಿಕಗಳು ಏನಿದೆ?
1: ತಂಬಾಕುವನ್ನು ನಾವು ಭಾರತದಲ್ಲಿ ಎರಡು ತರವಾಗಿ ಯೂಸ್ ಮಾಡ್ತೇವೆ. ಧೂಮಪಾನ ಅಂತ ಹೇಳ್ತೇವೆ, ಸ್ಮೋಕಿಂಗ್ ಅಂತ ಹೇಳ್ತೇವೆ. ಇನ್ನು ಅದರಲ್ಲಿ ಬೀಡಿ, ಸಿಗರೇಟ್, ಈಗ ಯಂಗೆಸ್ಟರ್ಸ್ ಗೆ ಅದು ಇ ಸಿಗರೇಟ್ ಅಂತೇಳಿ ಮಾತಾಡ್ತಾರೆ, ಕೆಲವರು ವೀಪಿಂಗ್ ಅಂತ ಮಾತಾಡ್ತಾರೆ. ಇನ್ನೊಂದ್ ತರ ತಂಬಾಕುವನ್ನು ಯೂಸ್ ಮಾಡೋದು ಅಂತ ಹೇಳಿದ್ರೆ ತಂಬಾಕುವನ್ನು ಹೊಗೆ ರಹಿತ ಅಂತ ಹೇಳ್ತೀವಿ ನಾವು, ಇಂಗ್ಲಿಷ್ ಅಲ್ಲಿ ಸ್ಮೋಕ್ಲೆಸ್ ಅಂತ ಹೇಳ್ತೇವೆ. ಜಗಿಯುವುದು ಅಂತ ಹೇಳ್ತೇವೆ. ಯಾವ್ಯಾವ ತರ ತರವಾದ ಮಾದಕ ವಸ್ತುಗಳನ್ನು ಉಪಯೋಗಿಸ್ತಾರೆ ಅದರಲ್ಲಿ ಸ್ಟಡಿ ಮಾಡಿದಾಗ ಅರೌಂಡ್ 27 ಕೋಟಿ ಜನಗಳು ಇಂಡಿಯಾದಲ್ಲಿ ಈಗ ಧೂಮಪಾನ ಅಥವಾ ತಂಬಾಕುನ್ನು ಜಗಿಯುವುದರಿಂದ ಯೂಸ್ ಮಾಡ್ತಾ ಇದ್ದಾರೆ. ತಂಬಾಕು ಸ್ಮೋಕಿಂಗ್ ಮಾಡುವವರು, ಜಗಿಯೋರು, ಇದರ ಎರಡರಲ್ಲೂ ತಂಬಾಕುದು ತೊಂದರೆಗಳು ಶರೀರಕ್ಕೆ ಎಲ್ಲ ಅಂಗಗಳಿಗೂ ಆಗುತ್ತೆ. ಮೇಲೆಯಿಂದ ಕೆಳಗೆ, ಕೂದಲಿಂದ ಇಟ್ಕೊಂಡು ಪಾದ ತನಕನು ಎಲ್ಲ ಶರೀರದ ಅಂಗದ ಮೇಲೆ ತಂಬಾಕು ಸೇವನೆಯಿಂದ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡಿದ್ರೆ ಅದರಲ್ಲಿ ಮೋಸ್ಟ್ ಡೇಂಜರಸ್ ಎಲ್ಲರಿಗೂ ಗೊತ್ತಿರುವುದು ಅಂತ ಹೇಳಿದ್ರೆ ಕ್ಯಾನ್ಸರ್. ವರ್ಲ್ಡ್ ಅಲ್ಲಿ ಅರೌಂಡ್ 4 ಜನ ಕ್ಯಾನ್ಸರ್ ಪೇಷಂಟ್ಸ್ ಇದ್ರೆ ಅದರಲ್ಲಿ 1 ಕ್ಯಾನ್ಸರ್ ಪೇಷಂಟ್ ತಂಬಾಕು ಯೂಸ್ ಮಾಡುವುದರಿಂದಲೇ ಆಗುತ್ತೆ. 7,000 ರಾಸಾಯನಿಕಗಳು ಇರುತ್ತೆ, ಅದರಲ್ಲಿ 250 ರಾಸಾಯನಿಕದಿಂದ ಕ್ಯಾನ್ಸರ್ ಆಗುತ್ತೆ. ಅದರಲ್ಲಿ 70 ಅಂತೂ ಗ್ಯಾರಂಟಿ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ಗೊತ್ತಿರುತ್ತೆ. ಸೊ ಆಗ ರಾಸಾಯನಿಕಗಳು ಇರೋದ್ರಿಂದಲೇ ಎಲ್ಲರಿಗೂ ಹೇಳುದು ತಂಬಾಕುವನ್ನು ಸ್ಮೋಕಿಂಗ್ ಉಪಯೋಗಿಸಬಾರದು.
0: ಈ ತಂಬಾಕು ಸೇವನೆಯಿಂದ ಪರಿಣಾಮ ತುಂಬಾ ತೀವ್ರವಾಗಿರುತ್ತೆ ಅಂತ ಕೂಡ ಹೇಳಿದ್ರಿ. ಈ ತಂಬಾಕನ್ನ ಯಾರು ಹೆಚ್ಚು ಉಪಯೋಗಿಸ್ತಾರೆ, ಅಂದ್ರೆ ಯಾರು ವ್ಯಸನಿಗಳಾಗ್ತಾರೆ?
1: ಯಂಗ್ಸ್ಟರ್ಸ್ ಈಗ ಇ ಸಿಗರೇಟ್ ಅಂತ ಅದನ್ನ ಯೂಸ್ ಮಾಡಿ ಅದು ಡೇಂಜರ್ ಇಲ್ಲ ಅಂತೇಳಿ ಅದರ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಅದರಲ್ಲೆಲ್ಲ. ಆದ್ರೆ ಅದು ಇ ಸಿಗರೇಟು ಸಿಗರೇಟ್ ಎಷ್ಟು ಮಾಡ್ತಾರೆ ಅಷ್ಟೇ ಡೇಂಜರು ಇದೆ, ಅದರಲ್ಲೂ ಸೇಮ್ ಪ್ರಾಬ್ಲಮ್ ಆಗುತ್ತೆ ತುಂಬಾ ಹೊತ್ತು ಯೂಸ್ ಮಾಡಿದ್ರೆ. ಸೊ ಅದು ಸಹ ಅಷ್ಟೇ ಡೇಂಜರ್. ಸೊ ಅದಕ್ಕೆ ನಾವು ಅದನ್ನು ಸಹ ಯೂಸ್ ಮಾಡಬಾರ್ದು. ಈಗ ನಮ್ಮಲ್ಲಿ ನಾನು ಆಗೊಂದು ಹೇಳಿದೆ 27 ಕೋಟಿ ಜನ ಯೂಸ್ ಮಾಡ್ತಾರೆ ಅಂತ ಇಂಡಿಯಾದಲ್ಲಿ, ಅದರಲ್ಲಿ ಅರೌಂಡ್ 20 ಕೋಟಿ ಬರೀ ಸ್ಮೋಕ್ಲೆಸ್ ಅಂತ ಹೇಳ್ತೀವಲ್ಲ ಜರ್ದ ಅದನ್ನು ಯೂಸ್ ಮಾಡ್ತಾರೆ. ಅದರಲ್ಲಿ ಅರೌಂಡ್ 10 ಕೋಟಿ ಅರೌಂಡ್ ಸ್ಮೋಕಿಂಗ್ ಯೂಸ್ ಮಾಡ್ತಾರೆ, ಅದನ್ನೊಂದು 30 ಲಕ್ಷ ಅರೌಂಡ್ ಎರಡನ್ನು ಯೂಸ್ ಮಾಡ್ತಾರೆ ಇದರಲ್ಲಿ ಅಡಲ್ಟ್ಸ್ ಅಲ್ಲಿ.
0: ಆದ್ರೆ ಉಪಯೋಗಿಸೋರು ಎಲ್ಲರಿಗೂ ನಾವು ವ್ಯಸನಿಗಳು ಅಂತ ಹೇಳಲ್ಲ. ಸೊ ಹಾಗಾದ್ರೆ ವ್ಯಸನಿಗಳು ಯಾರು?
1: ವ್ಯಸನಿಗಳು ಅಂತ ಹೇಳಿದ್ರೆ ನಾವು ICD-10 ಅಥವಾ ICD-11 ಈಗ ಯೂಸ್ ಮಾಡ್ತಾರೆ, ಅದು ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಡಿಸಾರ್ಡರ್ಸ್ 11 ಅಂತ. ಅದರಲ್ಲಿ ಕೆಲವು ಲಕ್ಷಣಗಳು ಇದ್ರೆ ಅವರು ಡಿಪೆಂಡೆಂಟ್ ಅಂತ. ಅದರಲ್ಲೂ ಅಂತ ಹೇಳಿದ್ರೆ ಯಾರಾದರೂ ತಂಬಾಕುವನ್ನು ಸೇವನೆ ಮಾಡದೇ ಇದ್ರೆ ಅವರಲ್ಲಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಇರಿಟೇಬಲ್ ಆಗುತ್ತೆ, ಸಿಟ್ಟು ಬರುತ್ತೆ, ಎದ್ದ ಕೂಡಲೇ ಎಷ್ಟು ಬೇಗ ಯೂಸ್ ಮಾಡ್ತಾರೆ ತಂಬಾಕುವನ್ನು, ಅದು ಸಿವಿಯರಿಟಿಯನ್ನು ಇಂಡಿಕೇಟ್ ಮಾಡುತ್ತೆ. ಇನ್ನಂತ ಹೇಳಿದ್ರೆ ಸಿಗರೇಟ್ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅದು ಆ ತಕೊಂಡೇ ಅವರು ನಾರ್ಮಲ್ ಆಗಿ ಕೆಲಸ ಮಾಡಬಹುದು. ಅವ್ರು ಹೇಳ್ತಾರೆ ನನ್ನ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಒಂದ್ಸಲ ಸ್ಮೋಕ್ ಮಾಡಿ ಬಂದ್ಬಿಡ್ತೀನಿ, ಆಮೇಲೆ ನಾನೆಲ್ಲ ಆರಾಮಾಗಿ ಕೆಲಸ ಮಾಡಬಹುದು, ಅದು ಇನ್ನೊಂದು ಕ್ರೈಟೀರಿಯಾ. ಇನ್ನೊಂದು ಅಂತ ಹೇಳಿದ್ರೆ ಅದನ್ನು ತಗೊಳ್ತಾ ಶರೀರದಲ್ಲಿ ಅಥವಾ ಬೇರೆ ತರ ಹಾನಿಗಳು ಉಂಟಾಗಬಹುದು. ಅದು ಅಂತೇಳಿ ಅದರಲ್ಲಿ ಮೋಸ್ಟ್ ಕಾಮನ್ ಹಾನಿ ಆಗುದು ಅಂತ ಹೇಳಿದ್ರೆ ಶ್ವಾಸಕೋಶದಲ್ಲಿ ಬೇಗ ಬೇಗ ನಮಗೆ ಕೋಲ್ಡ್, ಕಾಫ್ ಅದೆಲ್ಲ ಆಗೋದು. ಇದು 3 ಕ್ರೈಟೀರಿಯಾ ಇರುತ್ತೆ, ಇದರಲ್ಲಿ ಯಾವ್ದಾದ್ರು ಎರಡಾದ್ರೂ ಸಹ ಅವರು ವ್ಯಸನಿಗಳು.
0: ಓಕೆ,
1: ಅಂದ್ರೆ ನಾವು ಸಿಂಡ್ರೋಮ್ಸ್ ಅಂತ ಹೇಳ್ತೇವೆ, ನಿಕೋಟಿನ್ ಯೂಸ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ನಾವು.
0: ಸಿಗರೇಟ್ ಸೇದವರಿಗೆ ನೀವು ಹೇಳಿದಂತ ಎಲ್ಲಾ ಲಕ್ಷಣಗಳು ಇರುತ್ತೆ, ವ್ಯಸನಿಗಳು ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಸಿಗರೇಟ್ ಸೇದದೆ ಇರುವಂತವರಿಗೂ ಇದು ಎಫೆಕ್ಟ್ ಆಗುತ್ತೆ, ಅದು ಹೇಗೆ?
1: ಅದರಲ್ಲಿ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಇದೆ, ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಇದೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ನೀವು ಬಸ್ ಅಲ್ಲಿ ಹೋಗುವಾಗ ಯಾರಾದ್ರೂ ಸ್ಮೋಕ್ ಮಾಡ್ತಾ ಇದ್ದಾರೆ, ಬೀಡಿ ಸೇರ್ತಾ ಇರ್ತಾರೆ, ಆಗ ಅದರಲ್ಲಿ ಅವ್ರು ಆ ಇದರಲ್ಲಿ ಇರೋದ್ರಿಂದ ನಿಮಗೂ ಸಹ ಅದರ ರಾಸಾಯನಿಕ ಯಾವ್ದು ಕ್ಯಾನ್ಸರ್ ಕಾಸ್ ಮಾಡಬಹುದು ಅಥವಾ ಡೇಂಜರಸ್ ರಾಸಾಯನಿಕ ನಿಮ್ಮ ಬಾಡಿ ಒಳಗೂ ಹೋಗಬಹುದು, ಅದನ್ನ ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತೇವೆ. ಇನ್ನೊಂದು ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳಿದ್ರೆ ಮನೇಲಿ ಸ್ಮೋಕ್ ಮಾಡುವಾಗ ನಿಮ್ಮ ಡ್ರೆಸ್ ಅಲ್ಲಿ ಎಲ್ಲಾದ್ರೂ ಅದು
0: ಧೂಳು
1: ಅದು ಹೊಗೆದ್ದು ತಂಬಾಕು ಪಾರ್ಟ್ ನಿಮ್ಮ ಶರೀರದಲ್ಲಿ ಯಾವ್ದಾದ್ರು ಡ್ರೆಸ್ ಅಲ್ಲಿ ಅದನ್ನ ಅಂಟ್ಕೊಂಡಿರುತ್ತಲ್ಲ, ಅದರಿಂದಲೂ ತಂಬಾಕು ರಾಸಾಯನಿಕ ಮಕ್ಕಳಿಗೂ ಅವರ ಮನೆಯವರಿಗೂ ಹೋಗ್ಬೋದು, ಅದನ್ನ ನಾವು ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕು ಅಷ್ಟೇ ಡೇಂಜರ್ ಇದೆ, ಥರ್ಡ್ ಹ್ಯಾಂಡ್ ಸ್ಮೋಕು ಅಷ್ಟೇ ಡೇಂಜರ್ ಇದೆ.
0: ಈ ಸಿಗರೇಟ್ ಮತ್ತೆ ವೇಪಿಂಗ್ ಯುವ ಪೀಳಿಗೆಯಲ್ಲಿ ಹೆಚ್ಚಾಗಿದೆಯಲ್ಲ, ಇದು ಮತ್ತೆ ಜಗಿಯೋದು, ಇದು ಎರಡರ ವ್ಯತ್ಯಾಸ ಮತ್ತೆ ಎಷ್ಟು ಹಾನಿ, ಯಾವುದು ತುಂಬಾ ಹಾನಿ ಮಾಡುತ್ತೆ?
1: ಈಗ ನಾವು ಇ ಸಿಗರೇಟ್ ಅಂತ ಹೇಳ್ತೀವಲ್ಲ, ವೇಪಿಂಗ್ ಅಂತ ಹೇಳ್ತಾರೆ, ಅದ್ರಲ್ಲಿ ಯಂಗೆಸ್ಟರ್ಸ್ ಜಾಸ್ತಿ ಆಗ್ತಾ ಇದೆ, ವೇಪರ್ ಆಗಿ ಅದು ಸ್ಪ್ರೆಡ್ ಆಗುತ್ತೆ. ಸೊ ಅದರಲ್ಲೂ ಕೆಮಿಕಲ್ ಇರುತ್ತೆ. ಸೊ ಮೊದಲೇನು ಹೇಳ್ತಾ ಇದ್ರೆ ಅದು ಅಷ್ಟು ಡೇಂಜರ್ ಇಲ್ಲ ಅಂತ, ಈಗೆಲ್ಲ ಸ್ಟಡೀಸ್ ಏನ್ ಹೇಳ್ತಾ ಇದೆ ಅಂತ ಅದು ಸಹ ಡೇಂಜರ್ ಇದೆ. ಅದಕ್ಕೆ 2019 ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಇ ಸಿಗರೇಟ್ ಅನ್ನು ಬ್ಯಾನ್ ಮಾಡಿದೆ. ಸೇಲ್ ಮಾಡುದು, ಪ್ರೊಕ್ಯೂರ್ ಮಾಡುದು, ಅವರಿಗೆ ಪನಿಷ್ಮೆಂಟ್ ಇದೆ, ಸ್ಟ್ರಿಕ್ಟ್ ಪನಿಷ್ಮೆಂಟ್ ಇದೆ. ಅದನ್ನ ಯಾರು ತಗೊಳ್ಳೋದು ಅದೆಲ್ಲ ಇಲ್ಲೀಗಲ್ ಇಂಡಿಯಾದಲ್ಲಿ, ಯಾಕಂದ್ರೆ ಬ್ಯಾನ್ ಆಗೋಗಿದೆ ಇ ಸಿಗರೇಟ್ ಎಲ್ಲ. ಸೊ ಯಾರೇ ಯೂಸ್ ಮಾಡ್ತಾ ಇದ್ರು ಸಹ ಅದು ತಪ್ಪು, ಅದು ಇಲ್ಲೀಗಲ್ ಆಕ್ಟಿವಿಟೀಸ್. ಸೊ ಅದು ಸಹ ಸೇಮ್ ತಂಬಾಕು ಯಾವ ತರ ಬಾಡಿಗೆ ಎಂಟರ್ ಆಗುತ್ತೆ ಅದೇ ತರ ಅದು ಸಹ ಸೇಮ್ ಡೇ

0: ಡೇಂಜರ್.
1: ಇನ್ನು ಯಾರಾದರೂ ಈ ತಂಬಾಕು ವ್ಯಸನದಿಂದ ಮುಕ್ತರಾಗಬೇಕು, ಒಳ್ಳೆಯ ಜೀವನವನ್ನ ನಡೆಸಬೇಕು ಅನ್ನೋರಿಗೆ ಯಾವ ರೀತಿಯ ಮಾರ್ಗದರ್ಶನ ನೀಡಬಹುದು?
0: ಇದಕ್ಕೆ ನಮ್ಮ ಇಂಡಿಯಾದಲ್ಲೇ ಟೊಬಾಕೋ ಕ್ವಿಟ್ ಲೈನ್ ಅಂತ ಇದೆ, ಅದು 1800-11-2356 ಈ ನಂಬರಿಗೆ ಕಾಲ್ ಮಾಡಿದ್ರೆ ಅಲ್ಲಿ ಕೌನ್ಸಿಲರ್ಸ್ ಎಲ್ಲ ಇರ್ತಾರೆ. ಅದರದ್ದು ಈ ಸೆಂಟರ್ ನಮ್ಮ ನಿಮಾನ್ಸಲ್ಲೇ ಇದೆ. ಸೊ ಯಾರು ಬೇಕಾದ್ರೂ ಯಾವಾಗ್ಲೂ ಆ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ಯಾವಾಗ್ಲೂ ಕೌನ್ಸಿಲರ್ಸ್ ಮಾತಾಡಿ ಬೇಕಾದ್ರೆ ಅವರಿಗೆ ಸೈಕಾಟ್ರಿಸ್ಟ್ ತೋರಿಸಿ ಅವರಿಗೆ ಮಾತ್ರೆನು ಮಾಡಿಕೊಡ್ತಾರೆ, ಇಲ್ಲದ್ರೆ ಕೌನ್ಸಿಲಿಂಗು ಮಾಡ್ತಾರೆ. ಸೊ ಯಾರಾದ್ರೂ ತೊಂದರೆ ಇದ್ರೆ ಅವ್ರಿಗೆ ಅನ್ಸಿದ್ರೆ ಸೊ ಅವರು ಅದಕ್ಕೆ ಕಾಲ್ ಮಾಡಿ ಮಾಹಿತಿಗಳನ್ನು ತಗೋಬಹುದು, ಏನೇನ್ ಮಾಡಬೇಕು, ಏನೇನ್ ಮಾಡಬಹುದು, ಅದು ಯಾವಾಗ ಅವರು ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾಗುತ್ತೆ ಎಲ್ಲದರ ಬಗ್ಗೆನೂ ಮಾಹಿತಿ ತಗೋಬಹುದು. ಅವರು ನಿಯರೆಸ್ಟ್ ಅಂದ್ರೆ ಯಾವ್ದು ಪಕ್ಕದಲ್ಲಿ ಡಾಕ್ಟರ್ಗಳು ಇದ್ದಾರೆ, ಯಾವ್ಯಾವ ಸೆಂಟ್ರಿಗೆ ಹೋಗ್ಬೋದು, ಅವರೆಲ್ಲ ಅದರ ಬಗ್ಗೆ ಎಲ್ಲಾ ಮಾಹಿತಿಗಳನ್ನು ಕೊಡ್ತಾರೆ. ಅದು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಇದೆ ಇಂಡಿಯಾದಲ್ಲಿ, ಅವರಿಗೆ ಬೇಕಾದ ಭಾಷೆಯಲ್ಲಿ ಅವರ ಟ್ರೀಟ್ಮೆಂಟ್ ಅನ್ನು ತಗೋಬಹುದು.
1: ಈ ತಂಬಾಕು ವ್ಯಸನಕ್ಕೆ ಯಾವ ರೀತಿಯ ಚಿಕಿತ್ಸೆಗಳಿವೆ?
0: ಅದಕ್ಕೂ ಫಾರ್ಮಕೊಲಾಜಿಕಲ್ ಇದೆ, ಅದು ಕೌನ್ಸಿಲಿಂಗ್, ಅದು ನಾನ್ ಫಾರ್ಮಕೊಲಾಜಿಕಲ್, ಅದು ಕೌನ್ಸಿಲಿಂಗ್ ಎರಡೂ ಇದೆ. ಅದರಲ್ಲಿ ನಾವು ಒಂದೊಂದರೆ ಅದನ್ನು ಸೇಫ್ ಆಗಿ ನಿಕೋಟಿನ್ ಇರುವ ಗಮ್ಸ್ ಪ್ಯಾಚಸ್ ಅದ ಸ್ಪ್ರೇಸ್ ಎಲ್ಲ ಬರುತ್ತೆ, ಸೊ ನಾವು ಅದನ್ನು ರಿಪ್ಲೇಸ್ ಮಾಡ್ತೀವಿ, ಅದರಲ್ಲಿ ಅದನ್ನು ಗ್ರಾಜುವಲಿ ಕಮ್ಮಿ ಮಾಡಿ ಬಂದ್ ಮಾಡ್ತೀವಿ. ಅದು ಒಂಥರ ಟ್ರೀಟ್ಮೆಂಟು. ಇನ್ನೊಂದು ಅಂತ ಹೇಳಿದ್ರೆ ಮಾತ್ರೆಗಳು ಇದೆ, ಅದಕ್ಕೆ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು, ಅವ್ರು ನೋಡಿ ಯಾರಿಗೆ ಮಾತ್ರೆ ತಗೋಬೇಕು ಅವರಿಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ತುಂಬಾ ತರದ್ದು ಮಾತ್ರೆಗಳು ಇವೆ, ಅದಕ್ಕೆ ಅವ್ರಿಗೆ ಯಾವ ಕಂಡೀಷನ್ ಇದೆ ಅದರ ಮೇಲೆ. ಇನ್ನೊಂದು ಕೌನ್ಸಿಲಿಂಗ್, ಕೌನ್ಸಿಲಿಂಗ್ ಸಹ ಅಷ್ಟೇ ಇಂಪಾರ್ಟೆಂಟ್ ಎಷ್ಟು ಮಾತ್ರೆ. ಕೌನ್ಸಿಲಿಂಗ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಮಗೆ ಹೊಸ ಅಭ್ಯಾಸಗಳನ್ನು ನಾವು ತಿಳ್ಕೋಬೇಕು, ಹೇಗೆ ನಮಗೆ ಆಸೆ ಆಗುತ್ತೆ, ಅದು ನಮಗೆ ಇಷ್ಟ ಬರುತ್ತೆ, ಆಗ ನಾವು ಅದನ್ನು ಹೇಗೆ
1: ತಡೆಗಟ್ಟಿ
0: ಅದರಿಂದ ನಾವು ಮುಂದೆ ಹೇಗೆ ಹೋಗ್ಬೇಕು. ಯಾಕಂದ್ರೆ ಆಸೆನ ತಡೆಗಟ್ಟಲಿಕ್ಕೆ ಆಗಿಲ್ಲ ಅಂತೇಳಿ ನಾವು ಪುನಃ ಪುನಃ ಹೋಗ್ತೀವಿ. ಸೊ ಅದಕ್ಕೆ ಕೌನ್ಸಿಲಿಂಗ್ ಅಷ್ಟೇ ಮುಖ್ಯ. ಕೆಲವರು ಹೇಳ್ತಾರೆ ನನಗೆ ತಂಬಾಕು ಬಿಟ್ರೆ ನನಗೇನ ತೊಂದರೆ ಕಮ್ಮಿ ಆಗುತ್ತಾ ಅಂತ. ಅದಕ್ಕೂ ಸ್ಟಡೀಸ್ ಇದೆ, 15-20 ಮಿನಿಟ್ ಅಲ್ಲಿ ಬಿಟ್ರು ಸಹ ನಿಮ್ಮ ಬಿಪಿ ಹಾರ್ಟ್ ರೇಟ್ ಎಲ್ಲ ಕಮ್ಮಿ ಆಗೋಗುತ್ತೆ. ಅದೇ ನೀವು 1-9 ತಿಂಗಳು ಬಿಟ್ರೆ ನಿಮ್ಮದು ಶ್ವಾಸಕೋಶದಲ್ಲಿ ಏನಂತ ಕೆಮ್ಮು, ಶ್ವಾಸಕೋಶದಲ್ಲಿ ಫಂಕ್ಷನ್ಸ್ ಮಾಡ್ಲಿಕ್ಕೆ ಅಷ್ಟು ತೊಂದರೆ ಇರೋದು ಅದೆಲ್ಲ ಇಂಪ್ರೂವ್ ಆಗೋಗುತ್ತೆ. ಅದೇ 5-10 ವರ್ಷ ಬಿಟ್ರೆ ನಿಮ್ದು ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಅದರ ಚಾನ್ಸಸ್ ಕಮ್ಮಿ ಆಗೋಗುತ್ತೆ, ಅರ್ಧಕ್ಕಿಂತ ಜಾಸ್ತಿ. ಅದೇ 10-15 ವರ್ಷ ಬಿಟ್ರೆ ಕ್ಯಾನ್ಸರ್ ಚಾನ್ಸಸ್ ನಾರ್ಮಲ್ ಪಾಪ್ಯುಲೇಷನ್ ಹೇಗಿರುತ್ತೆ ಅಷ್ಟೇ ಆಗೋಗುತ್ತೆ. ಬಿಪಿಎಲ್ ಕಾರ್ಡ್ ಇದ್ರೆ ಅವರಿಗೆ ಫ್ರೀ ಆಗುತ್ತೆ, ಅಲ್ಲಿ ಮಾತ್ರೆಗಳು ಫ್ರೀ ಆಗಿರುತ್ತೆ ಸಿಗುತ್ತೆ, ಗಮ್ಸ್ ಅಥವಾ ಅದು ಪ್ಯಾಚ್ ಅಂತ ಹೇಳ್ತಾರೆ ಅದೆಲ್ಲ ಫ್ರೀ ಆಗಿ ಸಿಗುತ್ತೆ. ಮತ್ತೆ ಎಲ್ಲರಿಗೆ ಎಷ್ಟು ಅದು ತುಂಬಾ ಕಾಸ್ಟ್ಲಿ ಇಲ್ಲ, ಸಿಗರೇಟಿಗೆ ಎಷ್ಟು ಕಾಸ್ಟ್ಲಿ ಸ್ಮೋಕ್ ಮಾಡೋದ್ರಿಂದ ಅಥವಾ ಯೂಸ್ ಮಾಡೋದ್ರಿಂದ ಎಷ್ಟು ಖರ್ಚಾಗುತ್ತೆ ಅದಕ್ಕಿಂತ ಕಮ್ಮಿ ಆಗುತ್ತೆ.
1: ಡಾಕ್ಟರ್, ಇಷ್ಟೆಲ್ಲ ನಮ್ಮ ಯುವ ಪೀಳಿಗೆಗೆ ನಮ್ಮ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದೀರಾ. ವ್ಯಸನಿಗಳು ಯಾರಾದ್ರೂ ಇದ್ದರೆ ಖಂಡಿತವಾಗಿ ಸೆಂಟರ್ಗೆ ಬಂದು ಅವರು ನಿವಾರಣೆಯನ್ನ ಮಾಡ್ಕೊಳ್ಬಹುದು, ಸಮಸ್ಯೆಯನ್ನ ಹೇಳ್ಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಕೂಡ ಹೇಳ್ತಾ ಇದ್ರ. ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶ.
0: ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈಗಿನ 2020-26 ಇದ್ದು, ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದು ಅವತ್ತು ಯಾವಾಗ್ಲೂ ಒಂದೊಂದು ಥೀಮ್ ಕೊಡುತ್ತೆ. ಈ ಥೀಮ್ ಅಲ್ಲಿ ಇಟ್ ಇಸ್ ಪರ್ಟಿಕ್ಯುಲರ್ಲಿ ಫಾರ್ ಇ ಸಿಗರೇಟ್ಸ್ ಅಂತ ಅವರು ಹೇಳ್ತಾ ಇರೋದು. ಯಾಕಂತ ಹೇಳಿ ಅಡೋಲೆಸೆಂಟ್ ಅನ್ನು ಟೊಬ್ಯಾಕೋ ಲಾಬಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅದನ್ನು ಅವರು ಸೋಷಿಯಲ್ ಮೀಡಿಯಾ ಅದರಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಈ ಸಿಗರೇಟ್ ಇಸ್ ಹೆಲ್ತಿಯರ್ ಕಂಪೇರ್ ಟು ಸ್ಮೋಕಿಂಗ್ ಅಂಡ್ ಅದನ್ನೆಲ್ಲ. ಸೊ ಅದೆಲ್ಲ ಕರೆಕ್ಟ್ ಆದ ಮೆಸೇಜಿಂಗ್ ಅಲ್ಲ. ಇಟ್ ಇಸ್ ಆಸ್ ಡೇಂಜರ್ ಆಸ್ ಸಿಗರೇಟ್, ಬೀಡಿ, ಜರ್ದ. ಅದರೊಟ್ಟಿಗೆ ಅವ್ರು ಏನ್ ಹೇಳ್ತಾ ಇರೋದು, ಯಂಗ್ಸ್ಟರ್ಸ್ ಅನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ಅದನ್ನು ಫ್ಲೇವರ್ಡ್ ಅಂತ ಇದ್ ಮಾಡ್ತಾರೆ, ಇನ್ನೊಂದು ಇ ಸಿಗರೇಟ್ ಅಂತ ಅದನ್ನು ಪ್ರಮೋಟ್ ಮಾಡ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಎನ್ಕರೇಜ್ ಮಾಡ್ತಾರೆ, ಸೊ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅವರಿಗೆಲ್ಲ ಅಡ್ವರ್ಟೈಸ್ ಪ್ರಕಾರ. ಮತ್ತೆ ಇನ್ನೊಂದು ಮೂರನೇದು ಅವ್ರು ಮಾಡೋದು ಅಂತ ಹೇಳಿದ್ರೆ ಅದನ್ನು ಮೋರ್ ಅಟ್ರಾಕ್ಟಿವ್, ಕಲರ್ಫುಲ್ ಮಾಡ್ತಾರೆ. ಅಂದ್ರೆ ಕಲರ್ಫುಲ್ ಮಾಡಿದಾಗ ಯಂಗ್ಸ್ಟರ್ಸ್ ಅಟ್ರಾಕ್ಟ್ ಆಗ್ತಾರೆ, ಅದನ್ನು ಯೂಸ್ ಮಾಡ್ಲಿಕ್ಕೆ ತಗೊಂಡ್ಬರ್ತಾರೆ. ಅಂತ ಹೇಳಿದ್ರೆ ಅವರನ್ನು ಪ್ಯಾಕೇಜಿಂಗ್ ಆತರ ಮಾಡಿ ಅದನ್ನು ಅಟ್ರಾಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಸಲ ಅದಕ್ಕೆ ವಿ ಹ್ಯಾವ್ ಟು ಕೌಂಟರ್ ದ ಮೆಸೇಜಿಂಗ್ ಬೈ ದ ಇಂಡಸ್ಟ್ರಿ ಟು ಅಟ್ರಾಕ್ಟ್ ದ ಯಂಗರ್ ಪಾಪ್ಯುಲೇಷನ್ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸೊ ದ WHO ಥೀಮ್ ಅಂತ ಹೇಳಿದ್ರೆ ಕೌಂಟರಿಂಗ್ ದ ನಿಕೋಟಿನ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್.
1: ಸೊ ಕೇಳಿದ್ರಲ್ಲ ಕೇಳುಗರೆ, ತಂಬಾಕು ಅದು ವಿಷಕಾರಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಕೂಡ ಬರುತ್ತೆ. ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಒಳ್ಳೆಯ ಮೆಸೇಜ್ ಅನ್ನ ಕೊಟ್ಟಿದೆ, ಥೀಮ್ ಅನ್ನ ಕೊಟ್ಟಿದೆ. ನಮ್ಮ ಯುವ ಪೀಳಿಗೆ ಯಾವುದೇ ತಂಬಾಕು ಪದಾರ್ಥಗಳಿಗೆ, ಆಮಿಷಗಳಿಗೆ ಒಳಗಾಗದಂತೆ, ಆವರಿಸಿಕೊಳ್ಳದಂತೆ ನೋಡಿಕೊಂಡು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ಒಳ್ಳೆಯ ಮೆಸೇಜ್ ಥೀಮ್ ಅನ್ನ ಕೊಟ್ಟಿದೆ ಈ ವರ್ಷ. ಇನ್ನು ವ್ಯಸನಿಗಳು ತಮ್ಮ ವ್ಯಸನವನ್ನ, ಚಟವನ್ನ ಬಿಡಬೇಕು ಅನ್ನೋದಾದ್ರೆ ಟೋಲ್ ಫ್ರೀ ಸಂಖ್ಯೆಯನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡೆಯಬಹುದು ಹಾಗೂ ಸಲಹೆಯನ್ನ ಪಡೆಯಬಹುದು. ಟೋಲ್ ಫ್ರೀ ಸಂಖ್ಯೆ 1800-11-2356. ನಿಮ್ಹಾನ್ಸ್ ಯಾವುದೇ ಹತ್ತಿರದ ಸೆಂಟರ್ನ ಕಾಲ್ ಮಾಡಿ ನಿಮ್ಮ ಭಾಷೆ

0: ಮನೆಯಲ್ಲೇ ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ತಿಳಿಸಿದ್ರು ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದ.
2: ತಂಬಾಕು ವ್ಯಸನ ನಿವಾರಣಾ ಕೇಂದ್ರ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ದುಶ್ಚಟಗಳು ನಿಮ್ಮ ಜೀವಕ್ಕೆ ಮಾರಕವಾಗಬಹುದು. ಧೂಮಪಾನ, ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಿ. ಮೈ ಮೇಲೆ ದೇವರು ದೆವ್ವ ಬರುವುದು ಮಾನಸಿಕ ಒತ್ತಡದ ಲಕ್ಷಣ ಇರಬಹುದು. ಕೂಡಲೇ ಹತ್ತಿರದ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.
4: ಮನೋಚಿಂತನ, ಮನಸ್ಸಿನ ಮಂಥನ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
5: ಆಕಾಶವಾಣಿ ಧಾರವಾಡ.

0: ಶುದ್ಧ ತಾಸೆ ಭರ ನಿರ್ಮಾ ಶುದ್ಧ ನಮಕ್.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ. ಶ್ರೋತೃ ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ
4: ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11:00 to 12:00.
3: ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
4: ಡಾಕ್ಟರ್ ಆರ್ ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
3: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ
4: ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11:00 to 12:00.

0: ಆತ್ಮೀಯ ರೈತ ಬಾಂಧವರೇ,
1: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
1: ಸ್ವಾವಲಂಬಿ ಸಮಗ್ರ ಕೃಷಿ
0: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಮಿಲಿಂದ್ ಪೋದ್ದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
1: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಕೃಷಿ ಕಾಮಧೇನು ರೈತರ ಸಿಹಿದೇ.
2: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
3: ನಾನು ಡಾಕ್ಟರ್ ಶ್ವೇತಾ ಭಟ್ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
2: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836.

ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಅವಲೋಕನ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:51 ಕೃಷಿ ರಂಗದಲ್ಲಿ ಸಸ್ಯ ಸಂತೆ 2026 ಕುರಿತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇದರ ಅಡಿಯಲ್ಲಿ ಬರುವ ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಕುಂಬಾಪುರ ಫಾರ್ಮ್ದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಜ್ಞಾನೇಶ್ವರ್ ಗೋಪಾಲಿ ಹಾಗೂ ವಿಸ್ತರಣಾ ಮುಖ್ಯಸ್ಥರಾದ ಡಾಕ್ಟರ್ ಪಲ್ಲವಿ ಜಿ ಅವರನ್ನೇ ಸಂದರ್ಶನವನ್ನು ಕೇಳುತ್ತಾರೆ. ಸಂದರ್ಶಕರು ಕುಮಾರ್ ಅಗಡಿ. ಆನಂತರ ಜಮಖಂಡಿ ತಾಲೂಕಿನ ಆಮಸಿದ್ಧ ಸೋಮಲಿಂಗ ಪೂಜಾರಿ ಹಾಗೂ ತಂಡದವರಿಂದ ಡೊಳ್ಳಿನ ಪದ. 7:45 ಗಮಕ ವಾಚನ. 8:00 ಯುವವಾಣಿಯಲ್ಲಿ ನವ್ಯ MS ಅವರಿಂದ ಕವನ ವಾಚನ. ಆನಂತರ ಸೌಮ್ಯ ಡೊಳ್ಳಿನವರಿಂದ ಸುಗಮ ಸಂಗೀತ ಕೇಳುತ್ತೀರಿ. 8:15 ಸ್ವರಾಂಜಲಿ. ಸಂಗೀತ ದಿಗ್ಗಜರ ಜೀವನ ಗಾಯನ ಕುರಿತ ಕಾರ್ಯಕ್ರಮದಲ್ಲಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ. ಪ್ರಖ್ಯಾತ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಯ್ಬಾವು ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಸರಣಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ. ಪ್ರಸ್ತುತಿ ಮಾಯಾ ರಾಮನ್. 8:30 ಹಿಂದಿ

ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ 9:15 ಸ್ಪಾಟ್ಲೈಟಿನ ಕನ್ನಡ ಅವತರಣಿಗೆ ಕೇಳುತ್ತೀರಿ. 9:30 ಡಿನ್ನರ್ ಟೈಮ್ ಊಟದೊಂದಿಗೆ ಬದುಕಿನ ಮಾತು. 10:00 ಜನಪದ ವೈವಿಧ್ಯ ಕಾರ್ಯಕ್ರಮ. 10:30 ಹಲೋ ಅಭಿಲಾಷ ನೇರ ಫೋನ್ ಇನ್ ಕಾರ್ಯಕ್ರಮ.

ಇನ್ನು ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮವೊಂದನ್ನು 6:25 ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನೆ. 6:30 ರೈತರಿಗೆ ಸಲಹೆಗಳು. 6:35 ಸುಬೋಧ ಸಮಾಲೋಚನೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ಗುರುರಾಜ್ ಪಾಟೀಲ್ ಪ್ರಸ್ತುತಿ ಮಂಜುಳಾ ಪುರಾಣಿಕ್. 6:50 ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸ್ತುತಿ ಮಾಯಾ ರಾಮನ್. 7:15 ಫ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಕಾರ್ಯಕ್ರಮ. 7:45 ಹಾಗೂ 11:00 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:30 ಹಿರಿಯ ಕವಿ ನರಸಿಂಹ ಪರಾಂಜಪೆ ಅವರೊಂದಿಗೆ ಮಾತುಕತೆ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 9:05 ವಿಜಯಲಕ್ಷ್ಮಿ ಪೂಜಾರಿ ಅವರಿಂದ ಸುಗಮ ಸಂಗೀತ. 9:15 ಅರ್ಪಣಾ ಭಕ್ತಿಗೀತೆಗಳು. 9:30 ಸ್ವೀನಿ ಕ್ವಿಜ್ ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನಮೋಲ್ ಗೀತ್ ಪ್ರಸ್ತುತಿ ರಾಕಿ ಹಾನ್ಗಲ್ ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣಿಕ್. 11:30 ಡಾಕ್ಟರ್ ಅನಿತಾ ಸೇನ್ ಅವರ ಲಘುಶಾಸ್ತ್ರೀಯ ಗಾಯನ ಕೇಳುತ್ತೀರಿ.

ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತಿರಿ ಸಂದರ್ಶಕರು ದ್ಯಾವಲಾಂಬಿಕಾ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಕೀಲು ನೋವಿನ ಕಾರಣಗಳು ಹಾಗೂ ಕೀಲು ಮರುಜೋಡಣೆ ಚಿಕಿತ್ಸೆಯ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾಗಿರುವ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತಿರಿ ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ. 1:20 ರಾಯಬಾಗ್ ತಾಲೂಕು ಹಾರೋಗೇರಿಯ ಸದಾಶಿವ ಭಜಂತ್ರಿ ಹಾಗೂ ಸಂಘಟಕರಿಂದ ತಾಸೆ ವಾದನ. 1:30 ವಾಟ್ಸಪ್ ಸಂದೇಶ ಆಧಾರಿತ ಚಿತ್ರಗೀತೆಗಳು. 2:40 ಎಳೆಯರ ಬಳಗದಲ್ಲಿ ನೃತ್ಯಪಟು ಶಮಂತಕ್ ಹಾಗೂ ಅವರ ತಾಯಿ ಸವಿತಾ ಹೆಗಡೆ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತಿರಿ ಸಂದರ್ಶಕರು ಮಾಲಾ ಸಾಂಬ್ರಾಣಿ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತಿದ್ದಿರಿ. ಇನ್ನು ನಾಳೆ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:30 ಎಂದಿನಂತೆ ಟೀ ಟೈಮ್ ಚಿತ್ರಗೀತೆಗಳು, 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:51 ಕೃಷಿರಂಗದಲ್ಲಿ ಸಿದ್ದಾಪುರ ತಾಲೂಕು ದಂತಕಲ್ನ ಸುಜಾತ್ ಎಸ್ ಹೆಗಡೆ ಹಾಗೂ ಸಂಗಡಿಗರಿಂದ ಯಕ್ಷಗಾನ ತಾಳಮದ್ದಳೆ, 7:45 ಸಮಾಚಾರ ದರ್ಶನ, 8:00 ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:30 ಪುಷ್ಪಹಾರ, 9:15 ಸ್ವರ ಸೌರಭ, 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿಯಲ್ಲಿ ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು, ಈ ಕುರಿತು ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಎಸ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತಿರಿ. ಸಂದರ್ಶಕರು ಮಾಯಾ ರಾಮನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭಾತ್

0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11:00 to 12:00.

ಆಕಾಶವಾಣಿ ಧಾರವಾಡ ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, ಆನಂತರ 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: सभ्याभ्याम् क्षेत्रीय वैश्विक परिदृश्यानां विषये अपि विचाराणां विनिमयीकरणं कृतम् तथा च बहुपक्षीय मञ्चेषु सहकार्यं वर्धयितुम् उपायानां विषये मन्त्रणा कृता। विदेश मन्त्रालयानुसारं द्वाभ्यां मन्त्रिभ्यां भारत दक्षिण कोरिया सम्बन्धेषु नूतन गतिशीलतायाः स्वागतं कृतम्। सहैव भारत दक्षिण कोरिया विशेष रणनीतिक सन्धिम् इतोपि अग्रे नेतुम् अविरतं सम्पर्के स्थातुं सहमतिः प्रकटीकृता। भारतस्य रौनक चौहानेन अद्य फुटलन नगरे यूएस ओपन बैडमिंटन प्रतियोगितायां चीनी ताइपे इत्यस्य पुरुष एकलस्य क्रीडकं चाउ टिएन चेन इत्येतं 1:17:26 अंकैः पराभूय प्रागुपान्त्य चक्रीय द्वन्द्वे पदार्पणं कृतम्। इति वार्ताः।
1: ಆಕಾಶವಾಣಿ ಸಮಯ 6:31 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಅವಲೋಕನ ವಿಷಯ ಹಡಗು ಮರುಬಳಕೆಯಲ್ಲಿ ವಿಶ್ವದ ಅಗ್ರರಾಷ್ಟವಾಗಿ ಹೊರಹೊಮ್ಮಿದ ಭಾರತ ಬರೆದವರು ಸಂತೋಷ್ ಓದುತ್ತಿರುವವರು ಲಿಂಗಾನಂದ ಭಾರತ 2025 ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟವಾಗಿ ಹೊರಹೊಮ್ಮಿದ್ದು ಜಾಗತಿಕವಾಗಿ ಮೊದಲ ಸ್ಥಾನದಲ್ಲಿದೆ. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಇತ್ತೀಚಿನ ವರದಿಯ ಪ್ರಕಾರ ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತದ ಪಾಲು 2024 ಶೇಕಡ 30.1 2025 ಶೇಕಡ 35.4 ಏರಿದೆ. ಭಾರತದಲ್ಲಿ ಹಡಗು ಮರುಬಳಕೆ 2025 ಗಮನಾರ್ಹವಾಗಿ ಒಟ್ಟಾರೆ 2.99 ಟನ್ಗಳಿಗೆ ಏರಿಕೆಯಾಗಿದೆ. ಇದು 2024 1.86 ಟನ್ಗಳಿಗೆ ಹೋಲಿಸಿದರೆ ಸುಮಾರು ಶೇಕಡ 60 ಹೆಚ್ಚಾಗಿದೆ. ಈ ಸಾಧನೆಯೊಂದಿಗೆ ಮ್ಯಾರಿಟೈಮ್ ಇಂಡಿಯಾ ವಿಷನ್ 2030 ಅಡಿಯಲ್ಲಿ ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟವಾಗಲು ನಿಗದಿಪಡಿಸಿದ ಗುರಿಯನ್ನು ಸೂಚಿತ ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಲಾಗಿದೆ. ಈ ಸಾಧನೆಯು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತ ಸರ್ಕಾರ ಕೈಗೊಂಡ ಕಡಲ ನೀತಿ ಸುಧಾರಣೆಗಳು ಮತ್ತು ವ್ಯವಹಾರವನ್ನು ಸುಲಭಗೊಳಿಸುವ ಉಪಕ್ರಮಗಳ ಪರಿಣಾಮವನ್ನು ಪ್ರತಿಬಿಂಬಿಸುತ್ತದೆ. ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿ ಭಾರತದ ಹೊರಹೊಮ್ಮುವಿಕೆಯು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ನಿರಂತರ ನೀತಿ ಸುಧಾರಣೆಗಳು, ಕೈಗಾರಿಕಾ ಪ್ರಯತ್ನಗಳು ಮತ್ತು ಅಂತಾರಾಷ್ಟೀಯ ಪರಿಸರ ಮತ್ತು ಸುರಕ್ಷತಾ ಮಾನದಂಡಗಳ ಅನುಸರಣೆಯ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ. ಇದು ಜವಾಬ್ದಾರಿಯುತ ಮತ್ತು ಸುಸ್ಥಿರ ಹಡಗು ಮರುಬಳಕೆಗಾಗಿ ಜಾಗತಿಕ ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತದೆ. ಭಾರತದ ಹಡಗು ಮರುಬಳಕೆ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಜಾಗತಿಕ ಮಾರುಕಟ್ಟೆಯ ಹೆಚ್ಚಿನ ಪಾಲನ್ನು ವಶಪಡಿಸಿಕೊಳ್ಳಲು ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಭಾರತ 2019 ಅಂಗೀಕರಿಸಿದ ಹಾಂಗ್ಕಾಂಗ್ ಅಂತಾರಾಷ್ಟೀಯ ಹಡಗುಗಳ ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ಮರುಬಳಕೆ ಸಮಾವೇಶದೊಂದಿಗೆ ಹೊಂದಿಕೆಯಾಗುವ ಹಡಗು ಮರುಬಳಕೆ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಭಾರತ ಸರ್ಕಾರ ಹಡಗುಗಳ ಮರುಬಳಕೆ ಕಾಯ್ದೆ 2019 ಜಾರಿಗೆ ತಂದಿತು. ಹಡಗು ಮರುಬಳಕೆ ಯಾರ್ಡ್ಗಳ ಆಧುನೀಕರಣವನ್ನು ಬೆಂಬಲಿಸಲು ಕೇಂದ್ರ ಸರ್ಕಾರ 53.5 ಕೋಟಿ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಒದಗಿಸಿದೆ. ಕೇಂದ್ರ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಕ್ರೆಡಿಟ್ ನೋಟ್ ಯೋಜನೆಯನ್ನು ಪ್ರಾರಂಭಿಸಿತು. ಇದರ ಅಡಿಯಲ್ಲಿ ಹಡಗು ಮಾಲೀಕರು ಮರುಬಳಕೆಯ ಹಡಗಿನ ಸ್ಕ್ರಾಪ್ ಮೌಲ್ಯದ ಶೇಕಡ 40 ಸಮಾನವಾದ ಕ್ರೆಡಿಟ್ ನೋಟನ್ನು ಪಡೆಯುತ್ತಾರೆ. ಭಾರತೀಯ ಹಡಗು ಕಟ್ಟೆಯಲ್ಲಿ ನಿರ್ಮಿಸಲಾದ ಹೊಸ ಹಡಗಿನ ಮೌಲ್ಯದ ಶೇಕಡ 5 ಪಾವತಿಗೆ ಕ್ರೆಡಿಟ್ ನೋಟನ್ನು ಬಳಸಬಹುದು. ಇದು ಹಡಗು ಮರುಬಳಕೆ ಮತ್ತು ದೇಶೀಯ ಹಡಗು ನಿರ್ಮಾಣ ಎರಡನ್ನೂ ಉತ್ತೇಜಿಸುತ್ತದೆ. ಸವಾಲುಗಳನ್ನು ಗುರುತಿಸಲು ಮತ್ತು ಉದ್ದೇಶಿತ ಪರಿಹಾರಗಳನ್ನು ಕಾರ್ಯಗತಗೊಳಿಸಲು ಕೇಂದ್ರ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ನಿಯಮಿತವಾಗಿ ಗುಜರಾತ್ ಮ್ಯಾರಿಟೈಮ್ ಬೋರ್ಡ್, ಶಿಪ್ ಮರುಬಳಕೆ ಕೈಗಾರಿಕೆಗಳ ಸಂಘ, ಜಾಗತಿಕ ಶಿಪ್ಪಿಂಗ್ ಕಂಪನಿಗಳು, ಖರೀದಿದಾರರು, ವರ್ಗೀಕರಣ ಸಂಘಗಳು ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳೊಂದಿಗೆ ತೊಡಗಿಸಿಕೊಂಡಿದೆ. ಭಾರತ ಸರ್ಕಾರ ಐರೋಪ್ಯ ಒಕ್ಕೂಟದ ಅನುಮೋದಿತ ಮರುಬಳಕೆ ಸೌಲಭ್ಯಗಳ ಪಟ್ಟಿಯಲ್ಲಿ ಭಾರತೀಯ ಹಡಗು ಮರುಬಳಕೆ ಯಾರ್ಡ್ಗಳನ್ನು ಸೇರಿಸಲು ಸಕ್ರಿಯವಾಗಿ ಪ್ರಯತ್ನಿಸುತ್ತಿದೆ. ಅನುಮೋದನೆಗಳನ್ನು ಸುಗಮಗೊಳಿಸಲು ಸಂಬಂಧಿತ ಅಧಿಕಾರಿಗಳೊಂದಿಗೆ ನಿರಂತರ ತೊಡಗಿಸಿಕೊಳ್ಳುವಿಕೆ ನಡೆಯುತ್ತಿದೆ. ಅಲಾಂಗ್ಶಿಪ್ ಮರುಬಳಕೆ ಯಾರ್ಡ್ನ ಯೋಜಿತ ವಿಸ್ತರಣೆಯ ಮೂಲಕ ಭಾರತ ತನ್ನ ಹಡಗು ಮರುಬಳಕೆ ಸಾಮರ್ಥ್ಯವನ್ನು ಸುಮಾರು 9 ದಶಲಕ್ಷ ಲೈಟ್ ಡಿಸ್ಪ್ಲೇಸ್ಮೆಂಟ್ ಟನ್ಗಳಿಗೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಭವಿಷ್ಯದ ಬೇಡಿಕೆಯನ್ನು ಬೆಂಬಲಿಸಲು, ಮೂಲಸೌಕರ್ಯವನ್ನು ಸುಧಾರಿಸಲು ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಗುಜರಾತ್ ಸರ್ಕಾರ ಸಮಗ್ರ ಮಾಸ್ಟರ್ ಪ್ಲಾನ್ ಸಿದ್ದಪಡಿಸಿದೆ. ಬಾಲ್ಟಿಕ್ ಮತ್ತು

ಅಂತಾರಾಷ್ಟೀಯ ಕಡಲ ಮಂಡಳಿಯ ಪ್ರಕಾರ ಮುಂದಿನ ದಶಕದಲ್ಲಿ ಜಾಗತಿಕವಾಗಿ 16,000 ಹೆಚ್ಚು ಹಡಗುಗಳನ್ನು ಮರುಬಳಕೆ ಮಾಡುವ ನಿರೀಕ್ಷೆ ಇದೆ. ಪ್ರಸ್ತುತ ಶೇಕಡ 35.4 ಮಾರುಕಟ್ಟೆ ಪಾಲನ್ನು ಹೊಂದಿರುವ ಭಾರತ ವಾರ್ಷಿಕವಾಗಿ ಸುಮಾರು 500-600 ಹಡಗುಗಳನ್ನು ಮರುಬಳಕೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದು ಹಡಗು ಮರುಬಳಕೆ ಸಾಮರ್ಥ್ಯವನ್ನು ವಿಸ್ತರಿಸುತ್ತಲೇ ಇದೆ. ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತ ಉನ್ನತ ಸ್ಥಾನಕ್ಕೆ ಏರಿಕೆಯಾಗಿರುವುದು ಸುಸ್ಥಿರತೆ ಸುಧಾರಣೆಗಳು ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೈಗಾರಿಕಾ ಸಹಯೋಗದ ಮೇಲೆ ಕೇಂದ್ರೀಕರಿಸಿದ ಸಂಘಟಿತ ಕಾರ್ಯತಂತ್ರದ ಪರಿಣಾಮವಾಗಿದೆ. ಬಲವಾದ ಭವಿಷ್ಯದ ಬೇಡಿಕೆ ಅಂತಾರಾಷ್ಟೀಯ ಮಾನದಂಡಗಳೊಂದಿಗೆ ಹೆಚ್ಚುತ್ತಿರುವ ಅನುಸರಣೆ ಮತ್ತು ನಿರಂತರ ಸರ್ಕಾರಿ ಬೆಂಬಲದೊಂದಿಗೆ ಭಾರತ ಆರ್ಥಿಕತೆ ಮತ್ತು ಸುಸ್ಥಿರ ಕಡಲ ಅಭಿವೃದ್ಧಿಯ ಉದ್ದೇಶಗಳನ್ನು ಮುನ್ನಡೆಸುವಾಗ ಹಡಗು ಮರುಬಳಕೆಯಲ್ಲಿ ತನ್ನ ನಾಯಕತ್ವವನ್ನು ಬಲಪಡಿಸಲು ಉತ್ತಮ ಸ್ಥಾನದಲ್ಲಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಧಾರವಾಡ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
3: ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11:00 to 12:00. ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
4: ಡಾಕ್ಟರ್ ಆರ್ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
3: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ
4: ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11:00 to 12:00.
5: ಸಿದ್ಧಿಯ ಪರ್ವತ ಏರಲು ಸೋಪಾನ.
0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು. ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ. ಒಂದೇ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಈ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, ಇಬ್ಬರು ಅಧಿಕಾರಿಗಳ ನೇಮಕ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ದ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30ರಿಂದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಯಾವುದೇ ಸರಕು ಸಾಗಣೆ ವಾಹನವು ಅಗತ್ಯ ದಾಖಲೆಗಳಿಲ್ಲದೆ ಚೆಕ್ಪೋಸ್ಟ್ ಅಥವಾ ರಾಜ್ಯದ ಗಡಿಯನ್ನು ದಾಟಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ವಾಣಿಜ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ತೆರಿಗೆ ಸೋರಿಕೆಗೆ ಅವಕಾಶ ನೀಡಬಾರದು. ಪ್ರಾಮಾಣಿಕ ತೆರಿಗೆದಾರರಿಗೆ ಯಾವುದೇ ರೀತಿಯ ತೊಂದರೆ ನೀಡದಂತೆ ಸೂಚನೆ ನೀಡಿದ್ದಾರೆ. ಜಿಎಸ್ಟಿ ಸಂಗ್ರಹದಲ್ಲಿ 9% ಪ್ರಗತಿಯಾಗಿದ್ದು ರಾಜ್ಯ ದೇಶದಲ್ಲೇ 2ನೇ ಸ್ಥಾನದಲ್ಲಿದ್ದು, ಗುಜರಾತ್, ತಮಿಳುನಾಡು, ಹರಿಯಾಣ ರಾಜ್ಯಗಳಿಗಿಂತ ಹೆಚ್ಚು ಪ್ರಗತಿ ಹೊಂದಿರುವುದು ಸಂತಸ ತಂದಿದೆ ಎಂದು ತಿಳಿಸಿದ್ದಾರೆ. ಬಳಿಕ ನಡೆದ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರವಾನಗಿ ನವೀಕರಣ ಮೊತ್ತವನ್ನು 2 ಕಂತುಗಳಲ್ಲಿ ಪಾವತಿಸಿ ಅವಕಾಶ ಕಲ್ಪಿಸುವಂತೆ ತಿಳಿಸಿದ್ದಾರೆ. ಹೊಸದಾಗಿ 574 ಸನ್ನದುಗಳನ್ನು ಈ ಹರಾಜು ಹಾಕಲು ನಿರ್ಧರಿಸಲಾಗಿದೆ. ಅಧಿಕಾರಿಗಳು ಸರ್ಕಾರದ ಘನತೆ ಉಳಿಸುವ ವೃತ್ತಿಪರತೆ ಪ್ರದರ್ಶಿಸುವಂತೆ ಸಲಹೆ ನೀಡಿದ ಮುಖ್ಯಮಂತ್ರಿ, ಇಲ್ಲವಾದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಮುಂದಾಗಿದೆ. ಈ ಕುರಿತಂತೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಖಾಲಿ ಇರುವ ಹುದ್ದೆಗಳ ಭರ್ತಿ ಅನೇಕ ಕಾರಣಗಳಿಂದ ವಿಳಂಬವಾಗಿತ್ತು. ಅದರಲ್ಲೂ ಒಳ ಮೀಸಲಾತಿ ದೊಡ್ಡ ಸಮಸ್ಯೆಯಾಗಿತ್ತು. ಇದೀಗ 72,000 ಹುದ್ದೆಗಳ ನೇಮಕ ಸಂಬಂಧ ತೀರ್ಮಾನಿಸಲಾಗಿದ್ದು, ಇಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವ ವಿಚಾರವೇ ಇಲ್ಲ ಎಂದು ಹೇಳಿದ್ದಾರೆ. ರೈತರನ್ನು ಒಕ್ಕಲೆಬ್ಬಿಸಿ ಟೌನ್ಶಿಪ್ ನಿರ್ಮಾಣ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಮೇಲೆ ಸಂಚಾರ ದಟ್ಟಣೆ ಸೇರಿದಂತೆ ಅನೇಕ ಒತ್ತಡವಿದೆ. ನೈಸ್ ಯೋಜನೆ ಸಂದರ್ಭದಲ್ಲಿ ಬೆಂಗಳೂರು ಸುತ್ತಮುತ್ತ 7 ಟೌನ್ಶಿಪ್ ಮಾಡಬೇಕು ಎಂಬ ಪ್ರಸ್ತಾವನೆ

0: ಟೌನ್ಶಿಪ್ ವಿಚಾರದಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವ ವಿಚಾರವೇ ಇಲ್ಲ ಎಂದು ಹೇಳಿದ್ದಾರೆ. ರೈತರನ್ನು ಒಕ್ಕಲೆಬ್ಬಿಸಿ ಟೌನ್ಶಿಪ್ ನಿರ್ಮಾಣ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಮೇಲೆ ಸಂಚಾರ ದಟ್ಟಣೆ ಸೇರಿದಂತೆ ಅನೇಕ ಒತ್ತಡವಿದೆ. ನೈಸ್ ಯೋಜನೆ ಸಂದರ್ಭದಲ್ಲಿ ಬೆಂಗಳೂರು ಸುತ್ತಮುತ್ತ 7 ಟೌನ್ಶಿಪ್ ಮಾಡಬೇಕು ಎಂಬ ಪ್ರಸ್ತಾವನೆ ಇತ್ತು. ಬಿಡದಿ ಟೌನ್ಶಿಪ್ ಆದರೆ ಸಂಚಾರ ದಟ್ಟಣೆ ಸ್ವಲ್ಪ ಸುಧಾರಿಸಬಹುದು ಎಂದು ಉಪಮುಖ್ಯಮಂತ್ರಿ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ವ್ಯವಹಾರಿಕ ಸಂಬಂಧ ಇಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆ ವೇಳೆ ಆಗಿರುವ ಅಡ್ಡ ಮತದಾನದಿಂದ ನೋವುಂಟಾಗಿದೆ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲಿದ್ದು, ಈ ಬಗ್ಗೆ ನಾಳೆ ಬೆಂಗಳೂರಿನಲ್ಲಿ ಘೋಷಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಹೆಚ್ಚಿರುವ ಪ್ರದೇಶಗಳಿಗೆ ಸಂಜೆ ವೇಳೆಯಲ್ಲೂ ಆಟೋ ಟಿಪ್ಪರ್ಗಳನ್ನು ಕಳುಹಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಯಲಚೇನಹಳ್ಳಿ ಪ್ರದೇಶದಲ್ಲಿ ಈಗಾಗಲೇ ಸಂಜೆ ವೇಳೆಯಲ್ಲೂ ಕಸ ಸಂಗ್ರಹಣೆಗೆ ಆಟೋಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಯಲಚೇನಹಳ್ಳಿ ಕೆರೆ ಸಮೀಪದ ಕಸ ವರ್ಗಾವಣೆ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಈ ಪ್ರದೇಶದಲ್ಲಿ ರಸ್ತೆ ಬದಿಯಲ್ಲಿ ಕಸ ಬಿಸಾಡುವುದನ್ನು ಪರಿಣಾಮಕಾರಿಯಾಗಿ ತಡೆಯಬೇಕು ಎಂದು ಸೂಚಿಸಿದ್ದಾರೆ. ಕಸದ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಬೇಕಾದರೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಹೇಳಿದ್ದಾರೆ. ಯಾರಾದರೂ ರಸ್ತೆ ಬದಿಯಲ್ಲಿ ಕಸ ಎಸೆಯುತ್ತಿರುವುದು ಕಂಡುಬಂದರೆ ತಕ್ಷಣ ಪಾಲಿಕೆ ಸಿಬ್ಬಂದಿಗೆ ಮಾಹಿತಿ ನೀಡಬೇಕು, ನಿಯಮ ಉಲ್ಲಂಘಿಸುವವರ ವಿರುದ್ದ ದಂಡ ವಿಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆ ನಡೆಯುವ ಬಿಡಿಎ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ವಾಕಥಾನ್ನಲ್ಲಿ ಭಾಗವಹಿಸುವ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಿಎಂಆರ್ಸಿಎಲ್ ವಿಶೇಷ ಮೆಟ್ರೋ ಸೇವೆ ಪ್ರಕಟಿಸಿದೆ. ನಾಳೆ ಬೆಳಗ್ಗೆ 4 ಗಂಟೆಯಿಂದ ನಗರದ ಎಲ್ಲಾ ಮೆಟ್ರೋ ಮಾರ್ಗಗಳಲ್ಲಿ ರೈಲು ಸಂಚಾರ ಆರಂಭವಾಗಲಿದೆ ಎಂದು ತಿಳಿಸಿದೆ. ಈ ಮೆಟ್ರೋ ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಬಿಎಂಆರ್ಸಿಎಲ್ ಮನವಿ ಮಾಡಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚಿರಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿನಲ್ಲಿ ಹುಲಿ ಸೆರೆಯಾಗಿದೆ. ಸೆರೆ ಸಿಕ್ಕ ಹೆಣ್ಣು ಹುಲಿ 8ರಿಂದ 10 ವರ್ಷವದ್ದಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಚಿರಕನಹಳ್ಳಿ, ಕುಂದಕೆರೆ, ಕಡಬೂರು ಸೇರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಲಿ ಸಂಚಾರ ಕಂಡುಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅರಣ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬೋನನ್ನು ಅಳವಡಿಸಿತ್ತು. ಆಹಾರ ಅರಸಿ ಬಂದಿದ್ದ ಹುಲಿ ಬೋನಿಗೆ ಬಿದ್ದಿದೆ. ಇದೇ ಭಾನುವಾರ ದೇಶಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 5 ವರ್ಷದ

ಒಳಗಿನ ಎಲ್ಲಾ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದ್ದು, ಒಟ್ಟು 1,23,545 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಾಲನೆ ನೀಡಲಿದ್ದಾರೆ. ಜಾಥಾ ಮೂಲಕ ಸಾರ್ವಜನಿಕರಲ್ಲಿ ಪಲ್ಸ್ ಪೋಲಿಯೋ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಆರ್ಸಿಎಚ್ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 1,40,677 ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಚ್ಆರ್ ತಿಮ್ಮಯ್ಯ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕೆಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವೆಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಇದೇ 30ರಿಂದ ರಾಜ್ಯದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಎಂದು ಮಾಹಿತಿ ನೀಡಲಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಪ್ರವಾಹ ನಿಯಂತ್ರಣ ನಿಧಿಯಡಿ ಕೈಗೊಂಡ ಕಾರ್ಯಗಳು ಹಾಗೂ ಮಹಾನಗರ ಪಾಲಿಕೆ ವಿಜಯಪುರದಿಂದ ಕೈಗೊಂಡ ಹಲವು ಅಭಿವೃದ್ದಿ ಕಾರ್ಯಗಳನ್ನು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಲಭ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ಪರಿಶೀಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಿದ್ದತೆಗಳು ನಡೆಯುತ್ತಿವೆ. ಜಯಂತಿ ಅಂಗವಾಗಿ ಕೆಂಪೇಗೌಡರ ಮೂಲಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ನಡೆದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಇ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, 2 ಅಧಿಕಾರಿಗಳ ನೇಮಕ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ದ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30ರಿಂದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6:50:34 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು.

0: ಫೋರ್ಟಿಸ್ ಹಾಸ್ಪಿಟಲ್
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
3: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
2: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
3: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150 ಹೆಚ್ಚು ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಬುಕ್ ಮಾಡಬಹುದು.
2: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
8: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
7: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
8: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
7: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
9: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
10: 35 years of clinical excellence with compassion.
11: From life-saving emergencies to advanced cardiac and multi-specialty expertise,
10: Bengaluru has placed its trust in one name.
11: Choose the care Bengaluru believes in.
10: Call 9686860310. Fortis Hospital, Cunningham Road. With you for life.
12: ಹಿಂಗ್ಯಾಕ ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ. ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
13: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
12: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
14: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ. ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
15: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು, ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಕೇಳೋಣ.
16: ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಸಸ್ಯ ಸಂತೆ 2026 ಕುರಿತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇದರ ಅಡಿಯಲ್ಲಿ ಬರುವ ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಕುಂಬಾಪುರ ಫಾರ್ಮದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಜ್ಞಾನೇಶ್ವರ್ ಗೋಪಾಲಿ ಹಾಗೂ ವಿಸ್ತರಣಾ ಮುಖ್ಯಸ್ಥರಾದ ಡಾಕ್ಟರ್ ಪಲ್ಲವಿ ಜಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.
17: ನಮಸ್ಕಾರ ರೈತ ಬಾಂಧವರೇ. ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇದರ ಅಡಿಯಲ್ಲಿ ಬರುವ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಕುಂಬಾಪುರ ಫಾರ್ಮ್ NH4 ಬೈಪಾಸ್ ನರೇಂದ್ರ ಕ್ರಾಸ್ ಹತ್ತಿರ ಧಾರವಾಡ ಆವರಣದಲ್ಲಿ ಇದೇ ತಿಂಗಳ June 27, 28, and 29 ಅಂದ್ರೆ ನಾಳೆಯಿಂದ ಒಟ್ಟು 3 ದಿನಗಳವರೆಗೆ ಸಸ್ಯ ಸಂತೆಯನ್ನ ನಡೆಸ್ತಾ ಇದ್ದಾರೆ. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಧಾರವಾಡದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಜ್ಞಾನೇಶ್ವರ್ ಗೋಪಾಲಿ ಹಾಗೂ ಧಾರವಾಡದ ವಿಸ್ತರಣಾ ಮುಖ್ಯಸ್ಥರಾದ ಡಾಕ್ಟರ್ ಪಲ್ಲವಿ ಜಿಯು ಅವರನ್ನ ಮಾತನಾಡಿಸೋಣ. ಇದರ ಆಗುಹೋಗುಗಳು, ಇದರ ಪ್ರಯೋಜನ ಮತ್ತು ರೈತ ಬಾಂಧವರಿಗೆ ಏನೆಲ್ಲ ಉಪಯೋಗವಾಗ್ತವೆ ಇದರಿಂದ ಅನ್ನೋದನ್ನು ತಿಳಿದುಕೊಳ್ಳೋಣ ಅಂತ. ಡಾಕ್ಟರ್ ಜ್ಞಾನೇಶ್ವರ ಗೋಪಾಲಿ ಅವರೇ ಹಾಗೂ ಡಾಕ್ಟರ್ ಪಲ್ವಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
18: ನಮಸ್ಕಾರ.
17: ಮೊದಲನೇದಾಗಿ ಡಾಕ್ಟರ್ ಜ್ಞಾನೇಶ್ವರ ಅವರೇ, ಈ ಸಸ್ಯ ಸಂತೆ 2026 ತಾವು ನಡೆಸ್ತಾ ಇದ್ದೀರಿ, ಇದರ ಹಿನ್ನೆಲೆ ಕುರಿತು ಹೇಳೋದಾದ್ರೆ ನಮ್ಮ ರೈತ ಬಾಂಧವರಿಗೆ.
18: ಈಗ ಸುಮಾರು 5 ವರ್ಷಗಳಿಂದ

0: ನಾವು ಈ ಸಸ್ಯ ಸಂತೆಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಈ ವರ್ಷ ದೊಡ್ಡ ಮಟ್ಟದಲ್ಲಿ ಅಂದರೆ ಬೃಹತ್ ಪ್ರಮಾಣದಲ್ಲಿ ಈ ಸಸ್ಯ ಸಂತೆಯನ್ನು ಆಚರಿಸ್ತಾ ಇದ್ದೇವೆ. ಯಾಕಪ್ಪ ಅಂತಂದರೆ ರೈತರಿಗೆ ನಮ್ಮ ಸಂಶೋಧನಾ ಕೇಂದ್ರದಿಂದ ಯಾವ್ಯಾವ ತೋಟಗಾರಿಕಾ ಸಸ್ಯಗಳು ಸಿಗ್ತಾವೆ, ಲಭ್ಯವಾಗ್ತಾವೆ ಅನ್ನೋ ಒಂದು ಮಾಹಿತಿ ಹೋಗಬೇಕು. ಅದರ ಜೊತೆಗೆ ವೈಜ್ಞಾನಿಕ ಮಾಹಿತಿ ನಮ್ಮ ಕೇಂದ್ರದಲ್ಲಿ ಸಿಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ಸಸ್ಯ ಸಂತೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ.
1: ತುಂಬ ಸಂತೋಷ ಜ್ಞಾನೇಶ್ವರಿ ಅವರೇ. ಈಗ ಸಸ್ಯ ಸಂತೆ ಇದರ ಮುಖ್ಯ ಗುರಿ ಉದ್ದೇಶ ಹೇಳೋದಾದರೆ ತಾವು?
0: ಗುರಿ ಅಂತಂದರೆ ಈಗ ನಮ್ಮಲ್ಲಿ ಎಲ್ಲ ಥರದ ತೋಟಗಾರಿಕಾ ಸಸಿಗಳು ಸಿಗ್ತಾವು ಅನ್ನೋ ಮಾಹಿತಿ ರೈತರಿಗೆ ಗೊತ್ತಾಗಬೇಕು. ಒಂದು ಈಗ ನಾವು ಸಸಿಗಳನ್ನು ಕೊಡೋದ್ರ ಜೊತೆಗೆ ವೈಜ್ಞಾನಿಕ ಮಾಹಿತಿಯನ್ನು ಕೊಡ್ತೀವಿ ಆ ಒಂದು ತೋಟಗಾರಿಕೆ ಬೆಳೆ ಬಗ್ಗೆ. ಅದು ಹಣ್ಣಿನ ಬೆಳೆ ಆಗಿರ್ಬೋದು ಅಥವಾ ಇನ್ನೊಂದು ಹೂವಿನ ಬೆಳೆ ಆಗಿರ್ಬೋದು, ಅಲಂಕಾರಿಕ ಬೆಳೆ ಆಗಿರ್ಬೋದು, ಇನ್ಯಾವುದೇ ರೈತರ ಸಮಸ್ಯೆ ಇದ್ದರೂ ಸಹಿತ ಅದರ ಮಾಹಿತಿಯನ್ನು ಸಹಿತ ನಾವು ರೈತರಿಗೆ ತಲುಪಿಸ್ತೇವೆ. ಇದು ನಮ್ಮ ಮುಖ್ಯ ಉದ್ದೇಶ.
1: ಡಾಕ್ಟರ್ ಪಲ್ಲವಿ ಅವರೇ, ಈ ಸಸ್ಯ ಸಂತೆ ಎಲ್ಲಿ ಹಮ್ಮಿಕೊಂಡಿದ್ದೀರಿ, ಇದರ ಉಪಯೋಗ ಯಾರಿಗೆಲ್ಲ ಆಗ್ತಾ ಇದೆ, ಮತ್ತು ಅದರಲ್ಲೂ ಈ ನಮ್ಮ ರೈತರಿಗೆ ಯಾವ ರೀತಿ ಪ್ರಯೋಜನವನ್ನು ಪಡಿಬೋದು ಅಂತೀರಿ?
2: ಸರ್, ಮುಖ್ಯವಾಗಿ ಇಲ್ಲಿ ನಾವು ಸಸ್ಯ ಸಂತೆನ ನಾವು ಕುಂಬಾಪುರ್ ಫಾರ್ಮ್ ಅಂದ್ರೆ NH4 ಬೈಪಾಸ್ ಹತ್ರ ನರೇಂದ್ರ ಕ್ರಾಸ್ ಎದುರುಗಡೆ ಸಾಯ್ ಅರಣ್ಯ ಅಂತ ಹೇಳ್ಬಿಟ್ಟು ಒಂದ್ ಮಂಟಪ ಇದೆ, ಕಲ್ಯಾಣ ಮಂಟಪ. ಅಲ್ಲಿ ನಮ್ಮ ಅದ್ರ ಬಾಜುನೇ ನಮ್ದು ಕೇಂದ್ರ ಇದೆ. ನಮ್ಮ ಕೇಂದ್ರದ ಸುಮಾರು 113 ಎಕರೆ ವಿಸ್ತರಣ ಹೊಂದಿರುವಂತ ಒಂದು ಕೇಂದ್ರ, ದೊಡ್ಡ ಕೇಂದ್ರ. ಎಲ್ಲಾ ರೀತಿಯಿಂದ ಪ್ರತಿಯೊಂದು ಹಣ್ಣಿನ ಬೆಳೆ ಇರ್ಬೋದು ಅಥವಾ ಹೂವಿನ ಬೆಳೆ ಇರ್ಬೋದು, ಎಲ್ಲಾ ತರದ್ದು ನಾವು ಡೆಮೋ ಪ್ಲಾಟ್ ಗಳನ್ನ ಮಾಡಿದೀವಿ. ಆ ಡೆಮೋ ಪ್ಲಾಟ್ ಗಳಿಂದನೇ ನಾವು ಕಸಿಯನ್ನ ಮಾಡಿ ನಾವು ಕಸಿಯಿಂದ ಸಸಿಯನ್ನ ತಯಾರಿಸ್ತಾ ಇದೆ. ಆ ಸಸಿಯಿಂದನೇ ನಾವು ಇವತ್ತು ಸಸ್ಯ ಸಂತೆ ಪ್ರತಿ ವರ್ಷವನ್ನ ಅವರಿಗೆ ನಮ್ಮ ಧಾರವಾಡದ ರೈತ ಬಂಧುಗಳಿಗೆ ತಲುಪಿಸಬೇಕು ಅನ್ನೋದೇ ನಮ್ಮ ಉದ್ದೇಶ.
1: ಯಾವಾಗ ಹಮ್ಮಿಕೊಂಡಿದ್ದೀರಿ ಇದರ ಕುರಿತು ಹೇಳೋದಾದ್ರೆ?
2: ಇದು ನಾವು ಇದೇ ತಿಂಗಳು 27, 28 ಮತ್ತು 29 ತಾರೀಕು, ನಾಳೆ, ನಾಡಿದ್ದು ಮತ್ತೆ ಆಚೆ ನಾಡಿದ್ದು, 3 ದಿನಗಳವರೆಗೆ ನಾವು ಹಮ್ಮಿಕೊಂಡಿದ್ದೀವಿ.
1: ಡಾಕ್ಟರ್ ಜ್ಞಾನೇಶ್ವರ ಅವರೇ, ಯಾವ್ಯಾವ ರೀತಿಯ ತಳಿಗಳು ಸಿಗ್ತವೆ ಇದರ ಕುರಿತು ಹೇಳೋದಾದ್ರೆ?
0: ನಮ್ಮಲ್ಲಿ ಎಲ್ಲ ತರದ ಹಣ್ಣಿನ ಬೆಳೆಗಳು, ಅದರಲ್ಲಿ ಮುಖ್ಯವಾಗಿ ಮಾವು, ಪೇರಲ, ನೇರಳೆ, ಹನುಮಾನ್ ಫಲ, ಸೀತಾಫಲ, ರಾಮಫಲ, ಬೆಟ್ಟದನಲ್ಲಿ, ಕವಳೆ, ಹಲಸು, ಲಿಂಬು, ಚಿಕ್ಕು, ಗೋಡಂಬಿ, ಸಿಹಿ ಹುಣಸೆ, ವೆಸ್ಟ್ ಇಂಡಿಯನ್ ಚೆರಿ ಅಂತ ಇನ್ನೂ ಇತ್ಯಾದಿ ಹಣ್ಣಿನ ಬೆಳೆಗಳು ನಮ್ಮ ಈ ಒಂದು ಸಸ್ಯ ಸಂತೆಯಲ್ಲಿ ಇಟ್ಟಿದ್ದೇವೆ. ಈ ಮಾವಿನಲ್ಲಿನೇ ಮತ್ತೆ ಬೇರೆ ಬೇರೆ ತಳಿಗಳನ್ನು ನಾವು ಇಟ್ಟಿದ್ದೇವೆ. ಉದಾಹರಣೆಗಾಗಿ ಮಾವಿನಲ್ಲಿ ಆಪೂಸ್ ತಳಿ ಇದೆ, ಕೇಸರ್ ತಳಿ, ಮಲ್ಲಿಕಾ, ದಶಹರಿ ಈ ತರ, ಪೇರಲದಲ್ಲಿ ಲಕ್ನೋ 49 ಅಂತ, ಆಮೇಲೆ ಜಪಾನ್ ರೆಡ್ ಅಂತ. ಸೊ ಈ ತರ ಪ್ರತಿ ಹಣ್ಣಿನ ಬೆಳೆಗಳಲ್ಲಿಯೂ ಸಹಿತ ಬೇರೆ ಬೇರೆ ತಳಿಗಳನ್ನು ಸಹಿತ ನಾವು ನಮ್ಮ ಸಸ್ಯ ಸಂತೆಯಲ್ಲಿ ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಎರಡನ್ನು ಇಟ್ಟಿದೆ.
1: ಅಂದ್ರೆ ಈ ತಳಿಗಳನ್ನ ಸ್ಥಳೀಯವಾಗಿ ಸಂಶೋಧನೆ ಮಾಡಿದ ತಳಿಗಳನ್ನ ಅಥವಾ ಬೇರೆ ಬೇರೆ ಕಡೆಯಿಂದನೂ ತಳಿಗಳನ್ನ ತರಿಸಿದಿರಾ ತಾವು?
0: ಇದು ನಮ್ಮ ಸಂಶೋಧನಾ ಕೇಂದ್ರ ಸ್ಥಳೀಯ ಅಲ್ಲಿನೂ ಸಂಶೋಧನೆ ಮಾಡಿದಂತ ಹಣ್ಣಿನ ಬೆಳೆಗಳನ್ನು ಇದಾವೆ, ಮತ್ತೆ ನಮ್ಮ ವಿಶ್ವವಿದ್ಯಾಲಯದ ಒಳಗಡೆ ಬರ್ತಕ್ಕಂತ ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳು ಬೇರೆ ಬೇರೆ ತಾಲೂಕಿನಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಇದ್ದಾವೆ. ಅಲ್ಲಿಂದನೂ ತರಿಸಿ ಒಂದೇ ಸೂರಿನಡಿಯಲ್ಲಿ ಎಲ್ಲ ರೈತರಿಗೆ ಎಲ್ಲ ಸಿಗಬೇಕು ಅಂತನೋ ಒಂದು ದೃಷ್ಟಿಯಿಂದ ನಮ್ಮ ವಿಶ್ವವಿದ್ಯಾಲಯದಿಂದನೇ ಕಂಡುಹಿಡಿದಿದ್ದು, ಮತ್ತು ಬೇರೆ ಇನ್ಸ್ಟಿಟ್ಯೂಟ್ನಲ್ಲಿ ಏನು ಕಂಡುಹಿಡಿದಿದ್ದಾರಲ್ಲ ಅವುಗಳನ್ನು ಸಹಿತ ನಾವು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಟ್ಟಿದ್ದೀವಿ.
1: ಅಂದರೆ ಈಗ ಒಟ್ಟಾರೆಯಾಗಿ ಈ ಸಸ್ಯ ಸಂತೆಯಿಂದ ಆಗುವ ಪ್ರಯೋಜನ ಅಂದರೆ ನಮ್ಮ ತೋಟಗಾರಿಕೆ ಬೆಳೆಗಾರರಾಗಿರ್ಬೋದು, ನಮ್ಮ ರೈತ ಬಾಂಧವರಾಗಿರ್ಬೋದು, ನಮ್ಮ ಯುವ ಜನತೆ ಇವರಿಗೆಲ್ಲ ಯಾವ ರೀತಿಯ ಅದರ ಪ್ರಯೋಜನವನ್ನು ಪಡೆದುಕೊಳ್ಬೋದು ಅಂತೀರಿ?
0: ಪ್ರಯೋಜನ ಅಂತಂದರೆ ರೈತರು ಮುಂಚೆಲ್ಲ ಏನಾಗ್ತಿತ್ತು, ಎಲ್ಲೆಲ್ಲೋ ಹೋಗಿ ಕೇಳಿ ಮತ್ತೆ ಹೆಚ್ಚಿನ ದರಕ್ಕೆ ತಗೊಂಡ್ಬರ್ತಿದ್ರು. ಈಗ ನಮ್ಮಲ್ಲೇ ಎಲ್ಲ ಸಿಗ್ತಾ ಇದಾವೆ, ಎಲ್ಲಿ ಹೋಗೋದು ಬೇಡ. ನಮ್ಮಲ್ಲೇ ನಮ್ಮ ಸಸ್ಯ ಸಂತೆಯಲ್ಲೇ ಎಲ್ಲ ತರಹದ ತೋಟಗಾರಿಕೆ ಬೆಳೆಗಳನ್ನ ಮತ್ತು ತಳಿಗಳನ್ನ ನಾವು ಇಟ್ಟಿದ್ದೀವಿ. ಒಂದೇ ಸೂರಿನಡಿ ರೈತರಿಗೆ ಸಿಗ್ತಾ ಇದ್ದಾವೆ. ಒಂದು ಎರಡನೇದ್ದು, ತೋಟಗಾರಿಕೆ ಈ ಬೆಳೆ ಬೆಳೆಯುವುದರಿಂದ ರೈತರ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗುತ್ತೆ. ಆಮೇಲೆ ನಾವು ಇದೇನು ಸಮಗ್ರ ಕೃಷಿ ಪದ್ಧತಿ ಅಂತ ಏನು ಹೇಳ್ತೇವಲ್ಲ, ಈ ಕೃಷಿ ಬೆಳೆ ಬೆಳೆದ್ರೆ ಒಂದೇ ಬೆಳೆದ್ರೆ ರೈತರಿಗೆ ಅಷ್ಟು ಲಾಭ ಆಗುವುದಿಲ್ಲ, ಅದರ ಜೊತೆಗೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆದ್ರೆ ಅವರಿಗೆ ಅವರ ಒಂದು ಆರ್ಥಿಕ ಮಟ್ಟ ಸುಧಾರಣೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ತೋಟಗಾರಿಕೆ ಬೆಳೆಗಳನ್ನು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ.
1: ಈಗ ರೈತರು ಸಾಮಾನ್ಯವಾಗಿ ಸಮಗ್ರ ಕೃಷಿಯನ್ನು ಮಾಡ್ತಿರ್ತಾರೆ, ಈ ತೋಟಗಾರಿಕೆ ಬೆಳೆಗಳನ್ನು ಅವರು ಯಾವ ರೀತಿ ಬೆಳಿಬೇಕಂತಿರ್ತಾವೆ?
0: ತೋಟಗಾರಿಕೆ ಬೆಳೆಗಳನ್ನು ಅಂತಂದ್ರೆ ಈ ಹಣ್ಣಿನ ಬೆಳೆ ಆಗಿರ್ಬೋದು ಅಥವಾ ಈ ಬೇರೆ ಬೇರೆ ಔಷಧಿ ಅಲಂಕಾರಿಕ ತೋಟಪಟ್ಟಿ ಬೆಳೆ ಆಗಿರ್ಬೋದು, ಇದನ್ನ ಬೆಳೆದ್ಬಿಟ್ಟು ಒಳಗಡೆ ಅವರು ಕೃಷಿ ಬೆಳೆಗಳನ್ನು ತಕ್ಕಬಹುದು.
1: ಅಂದ್ರೆ ಬದುವಿನ
0: ಸುತ್ತಲೂ ಆತು, ಆಮೇಲೆ ನಡುವೆ ಅಂತರ ಬೇಸಾಯ ಕ್ರಮವಾಗಿ ಈ ಕೃಷಿ ಬೆಳೆಗಳನ್ನು ಬೆಳಿಬಹುದು. ಉದಾಹರಣೆಗಾಗಿ ಸೋಯಾಬೀನ್ ಆಗಿರ್ಬೋದು, ಹೆಸರಾಗಿರ್ಬೋದು, ಕಡ್ಲೆ ಆಗಿರ್ಬೋದು, ಇವೇನು ಅಗದಿ ಸಣ್ಣ 1.5 ಫೀಟಿನೂ ಇರ್ತಕ್ಕಂಥ ದ್ವಿದಳ ಧಾನ್ಯದ ಬೆಳೆಗಳನ್ನ ಎಲ್ಲವನ್ನು ಅವರು ನಡಬರ್ಕ ಈ ಅಂತರ ಅಂತರ ಬೆಳೆಯಾಗಿ ತಗಬಹುದು. ಅಂದ್ರೆ ಅಲ್ಲಿ ಎರಡು ಬೆಳೆ ತಕ್ಕಬಹುದು ಅವರು, ಈ ಕಡೆ ತೋಟಗಾರಿಕೆ ಬೆಳೆನೂ ತಕ್ಕಬಹುದು, ಈ ಕಡೆ ಕೃಷಿ ಬೆಳೆಗಳನ್ನು ಬೆಳೆದು ಎರಡು ಆದಾಯನ ತೆಗಿಬಹುದು ಅವರು.
1: ಡಾಕ್ಟರ್ ಪಲ್ಲವಿ ಅವರೇ, ಈ ಸಸ್ಯ ಸಂತಿಯಲ್ಲಿ ಒಟ್ಟು ಎಷ್ಟು ಮಳಿಗೆಗಳು?

0: ಇದಾವೆ, ಯಾರೆಲ್ಲ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ, ಏನು ಇದರ ಕಾರ್ಯಕ್ರಮದ ಕುರಿತು ಹೇಳೋದಾದ್ರೆ?
1: ಈ 3 ದಿನಗಳ ಕಾಲ ಏನು ನಾವು ಸಸ್ಯ ಸಂತೆನ ಹಮ್ಮಿಕೊಂಡಿದ್ದೇವಲ್ಲ, ಇದಕ್ಕೆ ಸಾಕಷ್ಟು ನಾವು ಪ್ರಚಾರವನ್ನು ಸಹ ನೀಡಿದ್ದೇವೆ ನಮ್ಮ ಧಾರವಾಡ ಇರ್ಬೋದು, ಹುಬ್ಳಿ ಇರ್ಬೋದು, ಸುತ್ತಮುತ್ತಲು. ಹಾಗಾಗಿ ಸುಮಾರು 20 ಸ್ಟಾಲ್ಸ್ಗಳು ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಇಷ್ಟು ಎಲ್ಲಾ ತರದ ಬೀಜದ ಮಳಿಗೆ ಇರ್ಬೋದು, ಲಘು ಪೋಷಕಾಂಶಗಳ ಮಳಿಗೆ ಇರ್ಬೋದು, ಅದೇ ರೀತಿ ಫಾರ್ಮ್ ಇಕ್ವಿಪ್ಮೆಂಟ್ಸ್ ಅಂದ್ರೆ ಕೃಷಿ ಸಲಕರಣೆಗಳ ಬಗ್ಗೆ, ಮತ್ತೆ ಹಾಗೆ ಡ್ರೋನ್ ನ ಪ್ರಾತ್ಯಕ್ಷಿಕೆನು ಸಹ ನಾವು ಇದರಲ್ಲಿ ಹಮ್ಮಿಕೊಂಡಿದ್ದೀವಿ ಸರ್. ಅದಲ್ಲದೆ ನಾವು ಏನು ಮಲ್ಟಿಪ್ಲೆಕ್ಸ್ ಕಂಪನಿಯಿಂದ ಇರ್ಬೋದು, ಗ್ರೀನ್ ಬಯೋಟೆಕ್, ಅಗ್ರಿಗೇಟ್ ಕ್ರಾಪ್ ಸೊಲ್ಯೂಷನ್ಸ್ ಅಂದ್ರೆ ಕೆಮಿಕಲ್ ಕಂಪನಿಗಳು, ಮತ್ತೆ ಸಾವಯವ ಜೈವಿಕ ಗೊಬ್ಬರ, ಅದಕ್ಕೆ ನಾವು ಹೆಚ್ಚಿನ ಅಂದ್ರೆ ಸಾವಯವಕ್ಕೆ ಹೆಚ್ಚಿನ ಒತ್ತನ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಕೆಲವೊಂದು ಈ ರೀತಿ 20 ಮಳಿಗೆಗಳನ್ನ ಸಹ ನಾವು ಪ್ರದರ್ಶನಕ್ಕೆ ಇಡಬೇಕು ಅಂತ ಈಗಾಗಲೇ ಯೋಜನೆಯನ್ನು ಮಾಡಲಾಗಿದೆ ಸರ್. ಅದ್ರ ಜೊತೆಗೆ ನಾವು ಪ್ರತಿ ದಿನಕ್ಕೆ ನಾವು ಉದ್ಘಾಟನಾ ಸಮಾರಂಭವನ್ನು ಸಹ ಏರ್ಪಡಿಸಿದೀವಿ. ಆ ಉದ್ಘಾಟನೆಗೆ ನಾವು ಮೊದಲನೇ ದಿನಕ್ಕೆ ಅಂದ್ರೆ 27ನೇ ತಾರೀಕಿಗೆ ಹೇಳ್ಬೇಕಂದ್ರೆ ಶ್ರೀ ಗೋವಿಂದಪ್ಪ ಗೌಡಪ್ಪಗಳು ಅಂದ್ರೆ ವಿಶ್ರಾಂತ ಉಪಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ ಇವರು ಪ್ರಸ್ತುತ ಸಾವಯವ ಕೃಷಿಕರು ಸಹ, ಹಾಗಾಗಿ ನಾನು ನಿಮ್ಗೆ ಹೇಳಿದಾಗೆ ಸಾವಯವಕ್ಕೆ ನಾವು ಒತ್ತನ ಕೊಡಬೇಕು ಅನ್ನೋದ್ರ ಉದ್ದೇಶದಿಂದ ಅವರಿಗೆ ನಾವು ಉದ್ಘಾಟಕರಾಗಿ ಬರಮಾಡ್ಕೊಂಡಿದ್ವಿ. ಇನ್ನಿತರರು ಮುಖ್ಯ ಅತಿಥಿಗಳು ಹಾಗೂ ವಿಶೇಷ ಆಹ್ವಾನಿತರು ಸಹ ಭಾಗಿಯಾಗಿದ್ದಾರೆ. ಇದಲ್ಲದೆ 2ನೇ ದಿನ ನಮ್ಮ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಸಹ ಭಾಗಿಯಾಗಲಿದ್ದಾರೆ, ಉದ್ಘಾಟಕರಾಗಿ ನೆರವೇರಿಸಿಕೊಡಲಿದ್ದಾರೆ. ಇದೇ ರೀತಿ 3ನೇ ದಿನನೂ ಸಹ ನಾವು ಜಂಟಿ ಕೃಷಿ ನಿರ್ದೇಶಕರು ಜಿಲ್ಲಾ ಪಂಚಾಯತಿ ಬೆಳಗಾವಿ ಅವರು ಎಚ್ ಡಿ ಕೋಲೇಕರ್ ಅವರು ಸಹ ಉದ್ಘಾಟಕರಾಗಿ 3ನೇ ದಿನ ಈ ರೀತಿ ನಾವು ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ.
0: ಅನಂತರ ಮುಖ್ಯ ಅತಿಥಿ ಯಾರಿದ್ದಾರೆ ಇದರಲ್ಲಿ?
1: 29ಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ವಿಶ್ವವಿದ್ಯಾಲಯದ ವಿವಿಧ ಅಧಿಕಾರಿಗಳಿದ್ದಾರೆ ಸರ್.
0: ಈ ಕುರಿತು ವಿಶೇಷ ಉಪನ್ಯಾಸ ಏನಾದರೂ ಏರ್ಪಡಿಸಿದ್ರೆ ಹೇಗೆ
1: ಸರ್? ಅದೇ ಅಂದ್ರೆ ಏನು ರೈತರ ಮತ್ತೆ ವಿಜ್ಞಾನಿಗಳ ಏನು ಸಮಾಲೋಚನೆಯನ್ನ ಒಂದು ತಾಸ್ಗಳ ಕಾಲ ನಾವು ಹಮ್ಮಿಕೊಂಡಿದ್ದೇವೆ. ಅಂದ್ರೆ ನಮ್ಮ ಉದ್ಘಾಟನೆಯ ನಂತರ ಏನಿದೆ ರೈತರು ಒಂದು ಏನೇ ಒಂದು ಸಂದೇಹಗಳು ಅಥವಾ ಅವರಿಗೆ ಏನು ಸೂಚನೆಗಳನ್ನು ತಿಳಿಸಬೇಕು, ನಮ್ಮ ವಿಜ್ಞಾನಿಗಳು ಸಹ ಇರ್ತಾರೆ, ವಿವಿಧ ವಿಜ್ಞಾನಿಗಳು ಸಹ ಇರ್ತಾರೆ, ತಾಂತ್ರಿಕ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಸರ್.
0: ಡಾಕ್ಟರ್ ಜ್ಞಾನೇಶ್ವರ ಅವರೇ, ಈ ಸಸ್ಯ ಸಂತೆಯಲ್ಲಿ ತಮ್ಮ ಅಂದಾಜಿನ ಪ್ರಕಾರ ಎಷ್ಟು ರೈತರು ಎಷ್ಟು ಜನ ಇದರಲ್ಲಿ ಭಾಗವಹಿಸಬಹುದು ಅಂತೀರಿ?
2: ಸುಮಾರು ಒಂದು 15-20 ಸಾವಿರ ರೈತರು ಬರುವ ಒಂದು ನಿರೀಕ್ಷೆ ಇಟ್ಟಿದ್ದೀವಿ. 3 ದಿವಸ ಕೂಡಿಕೊಂಡು ಅಂದ್ರೆ ಪ್ರತಿ ದಿವಸ ಒಂದು 7-8 ಸಾವಿರ ರೈತರು ಬರುವ ಒಂದು ನಿರೀಕ್ಷೆ ಇದೆ. ಇದರಲ್ಲಿ ರೈತರು ಅಲ್ಲದೇ ಈ ನಾಗರಿಕರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ, ಮತ್ತು ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಸಹಿತ ಈ ಇದರ ಒಂದು ಮಹತ್ವವನ್ನು ಪಡೆದುಕೊಳ್ಳಲಿದ್ದಾರೆ. ಈಗ ನಮ್ಮ ಧಾರವಾಡ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಶಾಲೆಗಳು ಮತ್ತು ಕಾಲೇಜುಗಳು ಅಲ್ಲಿಂದನೂ ಸಹಿತ ವಿದ್ಯಾರ್ಥಿಗಳು ಈ ಒಂದು ಸಸ್ಯ ಸಂತಿಗೆ ಭೇಟಿ ಕೊಟ್ಟು ಇದರ ಒಂದು ಪ್ರಯೋಜನವನ್ನು ಪಡಿತಾ ಇದ್ದಾರೆ.
0: 2026 ಸಸ್ಯ ಸಂತೆ ಮೇಳದಲ್ಲಿ ತಾವು ಜನಸಾಮಾನ್ಯರಿಗಾಗಿ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀರಿ?
2: ಜನಸಾಮಾನ್ಯರು ಅಂತಂದ್ರೆ ಅಲ್ಲಿ ಬಂದ್ರೆ ಅವರಿಗೆ ಮೊದಲನೇದಾಗಿ ಅವರು ಈ ಒಂದು ಎಲ್ಲ ಮಾಹಿತಿಯನ್ನು ಪಡೀತಾರೆ, ಅದು ಮುಖ್ಯವಾದ ಉದ್ದೇಶ. ಮತ್ತೆ ಅವರು ಮನೆ ಮುಂದೆ ಹಚ್ಚಲಿಕ್ಕೆ ಏನಾದರೂ ಈ ಹೂವಿನ ಗಿಡ ಆಗಿರ್ಬೋದು, ಹಣ್ಣಿನ ಗಿಡ ಆಗಿರ್ಬೋದು, ಅಥವಾ ಅಲಂಕಾರಿಕ ಸಸಿಗಳಾಗಿರ್ಬೋದು, ಅಥವಾ ಒಳಗಡೆ ಇಂಡೋರ್ ಪ್ಲಾಂಟ್ಸ್ ಏನಂತವಲ್ಲ ಅವು ಸಹಿತ ಔಟ್ಡೋರ್ ಪ್ಲಾಂಟ್ಸು ಅಂತವನ್ನು ಸಹಿತ ಮನೆ ಸಲುವಾಗಿ ತಮ್ಮ ಒಂದು ಗಾರ್ಡನ್ ಮೇಂಟೈನ್ ಮಾಡಲಿಕ್ಕೆ ಎಲ್ಲ ನಾವು ಪರಿಕರಗಳನ್ನು ಅಲ್ಲಿ ಇಟ್ಟಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಎರೆಹುಳ ಗೊಬ್ಬರ ಆಗಿರ್ಬೋದು, ಅದನ್ನು ಸಹಿತ ನಾವು ಈ ಒಂದು ಮಣ್ಣಿನ ಕುಂಡದ ಮಿಶ್ರಣ ಆಗಿರ್ಬೋದು ಅದನ್ನು ಸಹಿತ ನಾವು ಅಲ್ಲಿ ಇಟ್ಟಿದ್ದೀವಿ. ಅನೇಕ ಜೈವಿಕ ಕೀಟನಾಶಕಗಳು, ಜೈವಿಕ ಗೊಬ್ಬರಗಳನ್ನು ನಾವು ಈ ಒಂದು ಮಾರಾಟದ ವ್ಯವಸ್ಥೆಯನ್ನು ಇದನ್ನು ಇಟ್ಟಿದ್ದೀವಿ. ಆಮೇಲೆ ಅನೇಕ ಈ ಒಂದು ಪುಸ್ತಕಗಳನ್ನು ತೋಟಗಾರಿಕೆ ಬೆಳೆಗಳ ಬಗ್ಗೆ ಸುಧಾರಿತ ಬೇಸಾಯ ಕ್ರಮಗಳ ಒಂದು ಬೇರೆ ಬೇರೆ ಪುಸ್ತಕಗಳನ್ನು ಸಹಿತ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಮತ್ತು ಮಾರಾಟಕ್ಕೂ ಇಟ್ಟಿದ್ದೀವಿ. ಅನೇಕ ಸಾವಯವ ಉತ್ಪನ್ನಗಳನ್ನು, ಈ ಎನ್ರಿಚ್ಡ್ ವರ್ಮಿ ಕಾಂಪೋಸ್ಟ್ ಅದು ಜೈವಿಕ ಗೊಬ್ಬರ ಆಯಿತು, ಈ ಎರೆಹುಳ ಗೊಬ್ಬರ ಅದನ್ನು ಸಹಿತ ನಾವು ಎನ್ರಿಚ್ಡ್ ವರ್ಮಿ ಕಾಂಪೋಸ್ಟ್ ಅದನ್ನು ಸಹಿತ ಈಗ ಈ ಒಂದು ನಮ್ಮ ನಗರ ಪ್ರದೇಶದ ನಾಗರಿಕರು ಈ ಗಾರ್ಡನ್ಗೆ ಹಾಕಲಿಕ್ಕೆ ಬೇಕಾಗ್ತಕ್ಕಂಥ ಸಣ್ಣ ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಸಹಿತ ನಾವು ಈ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಟ್ಟಿದ್ದೀವಿ.
0: ತುಂಬಾ ಸಂತೋಷ. ಈಗ ತಾವು ಹೇಳ್ತಾ ಇದ್ರಿ ಮಾರಾಟಕ್ಕೆ ಲಭ್ಯ ಇದೆ ಅಂತ, ಈ ಹಣ್ಣಿನ ಅಥವಾ ಈ ತೋಟಗಾರಿಕೆ ಸಸ್ಯಗಳನ್ನು ಯಾವ ಒಂದು ದರದಲ್ಲಿ ನಿಗದಿಯನ್ನು ಪಡಿಸಿದ್ದೀರಿ, ಯಾವ ರೀತಿ ಅದು ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಂತೀರಿ?
2: ನಮ್ದು ಮುಖ್ಯವಾಗಿ ಈ ನಮ್ಮ ಒಂದು ವಿಶ್ವವಿದ್ಯಾಲಯ ಇರೋದು ಅಥವಾ ನಮ್ಮ ಸಂಶೋಧನಾ ಕೇಂದ್ರ ಇರೋದು ಈ ಒಂದು ರೈತರಿಗೆ ಮಾಹಿತಿ ಕೊಡೋದು ಮತ್ತು ಒಂದು ಸೇವೆಯನ್ನು ಕೊಡೋದು ಉದ್ದೇಶ ಇದ್ದಿರೋದ್ರಿಂದ ನಾವು ಹೆಚ್ಚಿನ ಒಂದು ಲಾಭವನ್ನು ಏನು ಇಟ್ಕೊಂಡಿರೋದಿಲ್ಲ. ಈ ಬೇರೆ ಪ್ರೈವೇಟ್ ನರ್ಸರಿಯಲ್ಲಿ ಆದರೆ, ಈಗ ಉದಾಹರಣೆಗೆ ಮಾವಿನ ಗಿಡ, ಮಾವಿನ ಸಸಿ ಪ್ರೈವೇಟ್ ನರ್ಸರಿಯಲ್ಲಿ 100 ರೂಪಾಯಿಗೆ ಸಿಕ್ಕರೆ ನಮ್ಮಲ್ಲಿ 50 ರೂಪಾಯಿ, ಭಾಳ ಅಂದರೆ 70, ದೊಡ್ಡದಾಗಿದ್ದರೆ 75 ರೂಪಾಯಿ. ಆ ಒಂದು ಬೇರೆ ನಾವು ಪ್ರೈವೇಟ್ ನರ್ಸರಿಗೆ ಹೋಲಿಸಿದರೆ ನಮ್ಮದು 25-50% ರೇಟ್ ಕಡಿಮೆ ಇರುತ್ತೆ. ಏನಂದ್ರ ಉದ್ದೇಶ ರೈತರಿಗೆ ಒಂದು ಸೇವೆಯ ಒಂದು ಉದ್ದೇಶ ಇಟ್ಟುಕೊಂಡು ನೋ ಲಾಸ್ ನೋ ಪ್ರಾಫಿಟ್ ಬೇಸ್ ಮೇಲೆ ಕಡಿಮೆ ದರವನ್ನು ನಿಗದಿಪಡಿಸಿರ್ತೀವಿ. ಲಾಭವನ್ನು

0: ನಾವು ಹೆಚ್ಚಿನ ಒಂದು ನಿರೀಕ್ಷೆ ಇಟ್ಟಿರೋದಿಲ್ಲ. ಮೇಲಾಗಿ ನಮ್ಮ ಒಂದು ತಂತ್ರಜ್ಞಾನ ಮತ್ತು ಈ ಒಂದು ಮಾಹಿತಿ ಎಲ್ಲ ಸಮಾಜಕ್ಕೆ ಮತ್ತು ರೈತರಿಗೆ ಹೋಗಬೇಕನ್ನೋ ಒಂದು ಉದ್ದೇಶದಿಂದ ಕಡಿಮೆ ದರವನ್ನು ನಿಗದಿಪಡಿಸಿರುತ್ತೆ.
1: ಯಾವ್ಯಾವ ಸಸಿಗಳನ್ನು, ಯಾವ್ಯಾವ ಬೀಜಗಳನ್ನು, ಈ ಗೊಬ್ಬರ ಆಗಿರ್ಬೋದು, ಎರೆಹುಳು ಆಗಿರ್ಬೋದು, ಯಾವ್ಯಾವ ತಳಿಗಳ ಒಂದು ರೂಪದಲ್ಲಿ ಮಾರಾಟಕ್ಕೆ ಲಭ್ಯ ಇದೆ ಅಂತೀರಿ?
0: ಅಂದರೆ ಇವಾಗ ನಾನು ಈ ತರಕಾರಿ ಬೀಜಗಳನ್ನು ಇಟ್ಟಿದ್ದೀವಿ. ಎಲ್ಲ ಈಗೇನಾಗಿದೆ, ನಮ್ಮ ನಗರ ಪ್ರದೇಶದಲ್ಲಿ ಈ ತಮ್ಮ ಮನೆ ಮುಂದಗಡೆ ಏನಾದರೂ ಜಾಗ ಇತ್ತು ಅಂದರೆ, ಒಂದು ಗುಂಟ ಅಥವಾ ಎರಡು ಗುಂಟ ಇತ್ತು ಅಂದರೆ, ಅವರಿಗೆ ನಾವು ಈ ಸೀಡ್ ಕಿಟ್ ಅಂತೇಳಿ ಈ ತರಕಾರಿ ಬೀಜಗಳು ಇರತಕ್ಕಂಥ ಒಂದು 10 ಟೈಪ್ 10 ನಮೂನಿ ತರಕಾರಿ ಬೀಜಗಳು ಇರತಕ್ಕಂಥ ಒಂದು ಸೀಡ್ ಕಿಟ್ ಅಂತ ಮಾಡಿದ್ವಿ. ಅಂಥದನ್ನು ಸಹಿತ ನಾವು
1: ಹಣ್ಣಂತೂ
0: ನಮ್ಮ ಸಸಿಗಳು ಇದ್ದಾವೆ. ಎಲ್ಲ ಥರ ಈಗಾಗಲೇ ಹೇಳಿದಂಗೆ ಎಲ್ಲ ಥರದ ಬೇರೆ ಬೇರೆ ಹಣ್ಣಿನ ಬೆಳೆಗಳನ್ನು ಇಟ್ಟಿದ್ದೀವಿ, ತೋಟಪಟ್ಟಿ ಬೆಳೆಗಳನ್ನು ಇಟ್ಟಿದ್ದೀವಿ. ಈಗ ತೋಟಪಟ್ಟಿ ಅಂತಂದರೆ ಈ ಜಾಜಿಕಾಯಿ ಆಗಿರ್ಬೋದು, ಆಮೇಲೆ ಏಲಕ್ಕಿ, ಕಾಳುಮೆಣಸು, ಆಲ್ ಸ್ಪೈಸು, ಲವಂಗ, ದಾಲ್ಚಿನ್ನಿ, ಇನ್ನೂ ಅನೇಕ ಈಗ ಆಮೇಲೆ ಕೆಲವೊಂದು ಔಷಧಿ ಸಸ್ಯಗಳನ್ನು ಇಟ್ಟಿದ್ದೀವಿ. ಔಷಧಿ ಸಸ್ಯ ಈಗ ಅಶ್ವಗಂಧ ಆಗಿರ್ಬೋದು, ಆಮೇಲೆ ಈ ಕಡೆ ಒಂದೆಲಗ, ಈ ಸರಸ್ವತಿ ತಪ್ಪಲ ಅಂತಾರೆ ಒಂದೆಲಗ, ಈ ಸಣ್ಣ ಹುಡುಗರಿಗೆ ಅದು ಒಂದು ನೆನಪಿನ ಶಕ್ತಿ ಹೆಚ್ಚಿಸುವಂಥ ಒಂದು ಔಷಧಿ ಸಸ್ಯ. ಸೊ ಅಂಥವೆಲ್ಲ ಬೇರೆ ಬೇರೆ ಟೈಪ್ ಔಷಧಿ ಗುಣ ಇರತಕ್ಕಂಥ ಸುಮಾರು ಒಂದು 50ಕ್ಕಿಂತ ಹೆಚ್ಚು ಔಷಧಿ ಸಸ್ಯಗಳನ್ನು ನಾವು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿದ್ದೀವಿ. ಆಮೇಲೆ ಇನ್ನು ಮನೆಯ ಒಳಗಡೆ ಅಲಂಕಾರಿಕ ಈ ಆರ್ನಮೆಂಟಲ್ ಪ್ಲಾಂಟ್ಸ್, ಅಲಂಕಾರಿಕ ಸಸಿಗಳನ್ನು ಸಹಿತ ನಾವು ಮನೆಯ ಒಳಗಡೆ ಮತ್ತು ಹೊರಗಡೆ ಇಡಲಿಕ್ಕೆ ಅಲಂಕಾರಿಕ ಸಸಿಗಳನ್ನು ಸಹಿತ ನಾವು ಎರಡೂ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿದ್ದೀವಿ. ಒಟ್ಟಾರೆ ಎಲ್ಲರಿಗೂ ಅನುಕೂಲ ಆಗುವ ಹಾಗೆ ನಾವು ಈ ಸಸ್ಯ ಸಂತೆಯನ್ನು ಮಾಡ್ತಾ ಇದ್ದೀವಿ.
1: ತಾವು ಆವಾಗಲೇ ಹೇಳ್ತಾ ಇದ್ರಿ ಈ ಸಸ್ಯ ಸಂತೆಯಲ್ಲಿ ತಾವು ಡ್ರೋನ್ ಪ್ರಾತ್ಯಕ್ಷಿಕೆಯನ್ನು ಒದಗಿಸ್ತಾ ಇದ್ದೀನಿ ಅಂತ, ಇದರಿಂದ ಯಾವ ರೀತಿ ಲಾಭ ಆಗುತ್ತಂತೀರಿ ನಮ್ಮ ರೈತ ಬಾಂಧವರಿಗೆ?
0: ಏನಂತಂದರೆ ಇವಾಗ ನಮಗೆ ಇತ್ತೀಚೆಗೆ ಈ ಒಂದು ಲೇಬರ್ ಸಮಸ್ಯೆ ಭಾಳ ಆಗ್ತಾ ಇದೆ. ಈಗ ಒಂದು ಔಷಧಿ ಸಿಂಪರಣೆ ಮಾಡೋದಾಗಲಿ ಲೇಬರ್ಸ್ ಸಿಗ್ತಾ ಇಲ್ಲ. ಔಷಧಿಯನ್ನು ಎತ್ತರವಾಗಿರ್ತಕ್ಕಂಥ ಗಿಡಗಳಿಗೆ, ಈಗ ಮಾವಾಗಿರ್ಬೋದು ಭಾಳ ಎತ್ತರ ಇರ್ತದೆ, ತೆಂಗಿನ ಗಿಡ ಆಗಿರ್ಬೋದು, ಅಡಿಕೆ ಗಿಡ ಆಗಿರ್ಬೋದು, ಅವು ಎಲ್ಲ ಏನಾಗುತ್ತೆ ಕೆಳಗಿಂದ ನಿಂತು ಹೊಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಈ ಡ್ರೋನ್ ಸಿಂಪರಣಾ ಯಂತ್ರವನ್ನು ಬಳಸಿ ನಾವು ಮೇಲಿದ್ದರೂ ಸಹಿತ ಪರಿಣಾಮಕಾರಿಯಾಗಿ ಇದರಿಂದ ಔಷಧಿ ಸಿಂಪರಣೆ ಮಾಡ್ಬೋದು, ಬೇಗ ಸಿಂಪರಣೆ ಮಾಡ್ಬೋದು. ಈಗ ನಾವು ಕೈಲೇ ಬೆನ್ನಿಗೆ ಹಾಕೊಂಡು ಔಷಧಿ ಹೊಡೆಯೋದ್ರಿಂದ 1 ಎಕರೆ ಹೊಡಿಬೇಕಪ್ಪ ಅಂತಂದ್ರೆ 1 ದಿವಸ ತಗೋತಾನೆ ಒಮ್ಮೆಮ್ಮೆ. ಇದು ಆದರೆ 1 ತಾಸಿನಲ್ಲಿ ಹೊಡೆದು ಮುಗಿಡುತ್ತೆ, 1/2 ತಾಸಿನಲ್ಲೇ 1 ಎಕರೆ ಕವರ್ ಮಾಡುತ್ತೆ. ಒಟ್ಟಾರೆ 1 ದಿವಸದಲ್ಲಿ 8ರಿಂದ 10 ಎಕರೆ ಹೊಡೆಯುತ್ತೆ. ಅದು ಕಡಿಮೆ ಔಷಧಿಯಲ್ಲಿ ಮತ್ತು ಕಡಿಮೆ ಲೇಬರ್ನಲ್ಲಿ ಹೆಚ್ಚಿನ ಏರಿಯಾ ಕವರ್ ಮಾಡುತ್ತೆ.
1: ಡಾಕ್ಟರ್ ಜ್ಞಾನೇಶ್ವರ್ ಅವರೇ, ಈ ಡ್ರೋನ್ ಪ್ರಾತ್ಯಕ್ಷಿಕೆ ಕೇವಲ ಮಾತ್ರ ಪ್ರಾತ್ಯಕ್ಷಿಕವಾಗಿದೆಯೋ ಅಥವಾ ಮಾರಾಟಕ್ಕೂ ಲಭ್ಯ ಇದೆಯಾ?
0: ಅದು ಅವರು ಏನು ಪ್ರದರ್ಶನಕ್ಕೆ ತೊಗೊಂಬಂದಿರ್ತಾರಲ್ಲ ಅವ್ರ ಕಡೆ ಅವರು ಮಾರಾಟಕ್ಕೂ ಇದೆ. ಅವರು ಅದಕ್ಕಾಗಿ ಒಂದು ಮಳಿಗೆನೇ ಇಟ್ಟಿದ್ದಾರೆ. ಸೊ ಅದು ಪ್ರದರ್ಶನ ಹಾಗೂ ಮಾರಾಟ ಎರಡಕ್ಕೂ ಇದೆ.
1: ಆಸಕ್ತಿ ಇದ್ದವರು
0: ಅದು 2 ಲಕ್ಷ 5 ಲಕ್ಷ 10 ಲಕ್ಷ ಕೆಪಾಸಿಟಿ ತಕ್ಕಂಗೆ ಅವರು ಖರೀದಿ ಮಾಡ್ಬೋದು.
1: ತುಂಬಾ ಸಂತೋಷ. ಈ ಸಸ್ಯ ಸಂತೆ ಕುರಿತು ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಏನನ್ನ ಹೇಳಿಕ್ಕೆ ಬಯಸ್ತಿರ್ತಾವೆ?
0: ಸಾಧ್ಯವಾದಷ್ಟು ಎಲ್ಲ ರೈತರು, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರು ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಇದರ ಒಂದು ಸದುಪಯೋಗವನ್ನು ಪಡೆದುಕೊಂಡು ಈ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಲಾಭವನ್ನು ಪಡಿಬಹುದು.
1: ಈ ನಮ್ಮ ರೈತ ಬಾಂಧವರು ಈ ಸಸ್ಯ ಸಂತೆಗೆ ಬರಲಿಕ್ಕೆ ಅನುಕೂಲವಾಗಲಿಕ್ಕೆ ಅಥವಾ ಅನಾನುಕೂಲ ಆದಲ್ಲಿ ಅವರು ಯಾವ ದೂರವಾಣಿ ಸಂಖ್ಯೆಯನ್ನು ಅಥವಾ ಮೊಬೈಲನ್ನು ಸಂಪರ್ಕಿಸಿದಲ್ಲಿ ತಾವು ಅವರಿಗೆ ಸಹಾಯವನ್ನು ಮಾಡ್ಬೋದು ಅಂತೀರಿ?
0: ಒಟ್ಟಾರೆ 4 ನಂಬರ್ಗಳಿದ್ದಾವೆ. 1 ಬಿಜಿ ಇದ್ರೂ ಸಹಿತ ಇನ್ನೊಬ್ಬರದು ಸಿಕ್ಕೇ ಸಿಗ್ತಾರೆ. ಹಿಂಗಾಗಿ ನಾವು 4 ನಂಬರ್ಗಳನ್ನು ಕೊಡ್ತಾ ಇದ್ದೀನಿ. 1ನೇ ನಂಬರು 8861063 ಇದು 1ನೇದು. ಇನ್ನು 2ನೇದು 9482709079. ಇನ್ನು 3ನೇದು 86185938 56. ಇನ್ನು ಕೊನೆಯದಾಗಿ 9743625433. ಸೊ ಇವು 4ರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಬಳಸಿ ಅವರು ಈ ಸ್ಥಳ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಬಹುದು.
1: ತುಂಬಾ ಸಂತೋಷ. ತಾವು ಇಷ್ಟೊತ್ತು ನಮ್ಮ ಈ ಆಕಾಶವಾಣಿಗೆ ಬಂದು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬಾಗಲಕೋಟೆ ಅಡಿಯಲ್ಲಿ ಬರ್ತಕ್ಕಂಥ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಕುಂಬಾಪುರ ಇಲ್ಲಿ ತಾವು ಏನು ತಮ್ಮ ಆವರಣದಲ್ಲಿ ಇದೇ ತಿಂಗಳು 27, 28, 29 ಇಪ್ಪತ್ತೊಂಬತ್ತನೇ ತಾರೀಕಿನಂದು ಒಟ್ಟು 3 ದಿನಗಳವರೆಗೆ ಸಸ್ಯ ಸಂತೆಯನ್ನು ನಡೆಸ್ತಾ ಇದ್ದೀರಿ. ಆ ಸಸ್ಯ ಸಂತೆ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.
2: ಧನ್ಯವಾದಗಳು.
3: ಧನ್ಯವಾದ. ಇದುವರೆಗೂ ಸಸ್ಯ ಸಂತೆ 2026 ಕುರಿತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇದರ ಅಡಿ

0: ಯಲ್ಲಿ ಬರುವ ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಕುಂಬಾಪುರ ಫಾರ್ಮದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಜ್ಞಾನೇಶ್ವರ್ ಗೋಪಾಲಿ ಹಾಗೂ ವಿಸ್ತರಣಾ ಮುಖ್ಯಸ್ಥರಾದ ಡಾ ಪಲ್ಲವಿ ಜಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್. ಆತ್ಮೀಯ ರೈತ ಬಾಂಧವರೇ,
1: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
1: ಸ್ವಾವಲಂಬಿ ಸಮಗ್ರ ಕೃಷಿ
0: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾ ಮಿಲಿಂದ್ ಪೋದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎಸ್ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಬಿಎಸ್ ಏಣಗಿ.
1: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಕೃಷಿ ಕಾಮಧೇನು ರೈತರ ಸಿಹಿದೇ.
2: ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಜಮಖಂಡಿ ತಾಲೂಕಿನ ಆಮಸಿದ್ದ ಸೋಮಲಿಂಗ ಪೂಜಾರಿ ಹಾಗೂ ತಂಡದವರಿಂದ ಡೊಳ್ಳಿನ ಪದ.

ಇದುವರೆಗೆ ಜಮಖಂಡಿ ತಾಲೂಕಿನ ಆಮಸಿದ್ದ ಸೋಮಲಿಂಗ ಪೂಜಾರಿ ಹಾಗೂ ತಂಡದವರಿಂದ ಡೊಳ್ಳಿನ ಪದಗಳನ್ನು ಕೇಳಿದ್ರಿ. ಈಗ ತಿಕೋಟಾದ ಗೌರವ ಮಾದರ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳು.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: 2028 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ. ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಸಮಯ ಸರಿಯಾಗಿ 7:35 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮಾದಕ ವಸ್ತು ಪಿಡುಗಿನ ವಿರುದ್ದದ ಅಭಿಯಾನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸುವಂತೆ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589ಕ್ಕೆ ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ವಾರ್ತೆಗಳ ವಿವರ. ಮಾದಕ ವಸ್ತುಗಳ ಪಿಡುಗು ರಾಷ್ಟೀಯ ಭದ್ರತೆ ಮತ್ತು ಯುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಭೀತಿಯಾಗಿದ್ದು ಇದರ ವಿರುದ್ದದ ಅಭಿಯಾನಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ನಾರ್ಕೋ ಕೋಆರ್ಡಿನೇಷನ್ ಸೆಂಟರ್ ಎನ್ ಕಾರ್ಡ್ 10ನೇ ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2004ರಿಂದ 2014ರ ಅವಧಿಯಲ್ಲಿ 26 ಲಕ್ಷ ಕೆಜಿ ಇದ್ದ ಸಿಂಥೆಟಿಕ್ ಮಾದಕ ವಸ್ತುಗಳ ಜಪ್ತಿ ಪ್ರಮಾಣವು 2014ರಿಂದ 2026ರ ಅವಧಿಯಲ್ಲಿ 1,18,00,000 ಕೆಜಿಗೆ ಏರಿಕೆಯಾಗಿದೆ. ಇದು ಮಾದಕ ವಸ್ತು ಜಾಲದ ವಿರುದ್ದ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಾಕ್ಷಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ವಸ್ತುಗಳ ಬೇಡಿಕೆ ಹಾಗೂ ಪೂರೈಕೆ ಕಡಿತ ಮತ್ತು ಪುನರ್ವಸತಿಗೆ ಒತ್ತು ನೀಡುವ ಮಾದಕ ವಸ್ತು ನಿಯಂತ್ರಣ ದೃಷ್ಟಿಕೋನ ಪತ್ರ 2026-2029 ಬಿಡುಗಡೆ ಮಾಡಿದರು. ಇದರ ಜೊತೆಗೆ ಸುಮಾರು 6,000 ಕೋಟಿ ರೂಪಾಯಿ ಮೌಲ್ಯದ 2,09,500 ಕೆಜಿಗೂ ಅಧಿಕ ಮಾದಕ ವಸ್ತುಗಳನ್ನು ನಾಶಪಡಿಸುವ ಮಾದಕ ವಸ್ತು ವಿಲೇವಾರಿ ಪಾಕ್ಷಿಕಕ್ಕೂ ಚಾಲನೆ ನೀಡಿದ ಗೃಹ ಸಚಿವರು, ಈ ಕ್ರಮವು ಮಾದಕ ವಸ್ತು ಜಾಲಗಳಿಗೆ ದೃಢ ಸಂದೇಶ ರವಾನಿಸಲಿದೆ ಎಂದರು. ನಶೆ ಮುಕ್ತ ಭಾರತ ಅಭಿಯಾನ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಒಂದು ಸಾಮೂಹಿಕ ಚಳುವಳಿಯಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ.

0: ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಬಿಎಸ್ ವರ್ಮಾ ಅವರ ಲೇಖನವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ಮಾದಕ ವಸ್ತು ಮುಕ್ತ ಭಾರತ ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವ ಈ ಆಂದೋಲನದಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ ಎರಡು ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿಯವರು ನಾಳೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದ ಎರಡು ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 589ಕ್ಕೆ ಏರಿಕೆಯಾಗಿದ್ದು ಸುಮಾರು 3,000ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7.2 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಅದರ ಬೆನ್ನಲ್ಲೇ ಸೆಕೆಂಡುಗಳ ಅಂತರದಲ್ಲಿ ಮತ್ತಷ್ಟು ಪ್ರಬಲವಾದ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪನಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲೇ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಅವರು ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ವಿಶ್ವದ ಹಲವು ದೇಶಗಳು ವೆನೆಜುವೆಲಾದ ರಕ್ಷಣಾ ಕಾರ್ಯಕ್ಕೆ ನೆರವು ನೀಡುವುದಾಗಿ ಘೋಷಿಸಿವೆ. ಭಾರತ ಸರ್ಕಾರ ಕೂಡ ಆಪರೇಷನ್ ಆಮಿಸ್ಟಾಡ್ ಮೂಲಕ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ವಾಯುಸೇನೆಯ ಎರಡು ಎಂಸಿಸಿ C-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳೊಂದಿಗೆ ಇಂದು ವೆನೆಜುವೆಲಾಕ್ಕೆ ಪ್ರಯಾಣ ಬೆಳೆಸಿವೆ. ಈ ತುರ್ತು ನೆರವು ಕಾರ್ಯಾಚರಣೆಯು ಭಾರತೀಯ ಸೇನೆಯ ತಾತ್ಕಾಲಿಕ ಆಸ್ಪತ್ರೆ ಘಟಕ ಮತ್ತು ಎರಡು ಭೀಷ್ಮ ಕ್ಯೂಬ್ಸ್ ಒಳಗೊಂಡಂತೆ 35 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳು, ಔಷಧಗಳು ಹಾಗೂ ವೈದ್ಯಕೀಯ ಉಪಕರಣಗಳನ್ನು ಒಳಗೊಂಡಿದೆ. ಕಷ್ಟದ ಸಮಯದಲ್ಲಿ ಭಾರತವು ತೋರಿರುವ ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ದುರಂತದ ಬಗ್ಗೆ ಸಂತಾಪ ಸೂಚಿಸಿ ಪರಿಹಾರ ಕಾರ್ಯಗಳಿಗೆ ಅಗತ್ಯವಿರುವ ಎಲ್ಲಾ ಬೆಂಬಲವನ್ನು ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದ ಸಂದೇಶವನ್ನು ಉಲ್ಲೇಖಿಸಿರುವ ಅಧ್ಯಕ್ಷರು ಅಂತಾರಾಷ್ಟೀಯ ಮಟ್ಟದಲ್ಲಿ ವ್ಯಕ್ತವಾಗುತ್ತಿರುವ ಬೆಂಬಲವನ್ನು ಶ್ಲಾಘಿಸಿದ್ದಾರೆ ಹಾಗೂ ಭಾರತದ ಈ ಸಹೋದರತ್ವದ ಮನೋಭಾವಕ್ಕೆ ವೆನೆಜುವೆಲಾ ಪರವಾಗಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಜಪಾನ್ ನಡುವಿನ 16ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲು ಜಪಾನ್ ಪ್ರಧಾನಮಂತ್ರಿ ಸುನಾಯೆ ತಕೈಚಿ ಅವರು ಜುಲೈ 1-3ರವರೆಗೆ ನವದೆಹಲಿಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಉತ್ತಮ ಅವಕಾಶವನ್ನು ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಗ್ರಾಹಕರ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವ ಜೊತೆಯಲ್ಲೇ ಉದ್ಯಮ ಸ್ನೇಹಿ ವಾತಾವರಣವನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರವು ಆರೋಗ್ಯ ಕ್ಷೇತ್ರದಲ್ಲಿ ಜನ ವಿಶ್ವಾಸ ಕಾಯ್ದೆ ಸುಧಾರಣೆಗಳನ್ನು ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ಔಷಧಗಳು ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940 ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅನ್ವಯ ಬರುವ ಸಣ್ಣ ಪುಟ್ಟ ಅಪರಾಧಗಳನ್ನು ತರ್ಕಬದ್ದಗೊಳಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳ ಭಾಗವಾಗಿ ಜಾಹೀರಾತುಗಳಿಗಾಗಿ ಸರ್ಕಾರಿ ವಿಶ್ಲೇಷಕರ ವರದಿ ಬಳಸುವುದಕ್ಕೆ ವಿಧಿಸಲಾಗುತ್ತಿದ್ದ ದಂಡದ ನಿಬಂಧನೆಯನ್ನು ಕೈಬಿಡಲಾಗಿದೆ. ಕೃತಕ ಬುದ್ದಿಮತ್ತೆ, ಪರಮಾಣು, ಬಾಹ್ಯಾಕಾಶ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳು ಭವಿಷ್ಯದ ಪ್ರಗತಿ ಹಾಗೂ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ನಿರ್ಧರಿಸಲಿವೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ

ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಅವರು, ಮುಂಚೂಣಿ ತಂತ್ರಜ್ಞಾನಗಳಲ್ಲಿ ಭಾರತವು ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. ಲಂಡನ್ನಲ್ಲಿ ನಡೆದ ವಾರ್ಷಿಕ ಯುಕೆ ಭಾರತ ಪ್ರಶಸ್ತಿಗಳು 2026 ಕಾರ್ಯಕ್ರಮದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಯುಕೆ ಭಾರತ ಬಾಂಧವ್ಯವನ್ನು ಉನ್ನತೀಕರಿಸುವಲ್ಲಿ ತೋರಿದ ಅಸಾಧಾರಣ ನಾಯಕತ್ವಕ್ಕಾಗಿ ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದ ಪೋಸ್ಟ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಭಾರತ ಯುಕೆ ಸಂಬಂಧಗಳನ್ನು ಬಲಪಡಿಸುತ್ತಿರುವ ಸರ್ಕಾರಗಳು, ವ್ಯವಹಾರಗಳು, ಶಿಕ್ಷಣ ತಜ್ಞರು, ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಅನಿವಾಸಿ ಭಾರತೀಯ ಸಮುದಾಯದಾದ್ಯಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಈ ಮನ್ನಣೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪ್ರಮುಖವಾಗಿ ಭಾರತದ ರೌನಕ್ ಚೌಹಾನ್ ವಿಶ್ವದ 6ನೇ ಶ್ರೇಯಾಂಕಿತ ಮತ್ತು ಪುರುಷರ ಸಿಂಗಲ್ಸ್ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾ

0: ಕ್ಯಾಲಿಫೋರ್ನಿಯಾದ ಪುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪ್ರಮುಖವಾಗಿ ಭಾರತದ ರೌನಕ್ ಚೌಹಾನ್ ವಿಶ್ವದ 6ನೇ ಶ್ರೇಯಾಂಕಿತ ಮತ್ತು ಪುರುಷರ ಸಿಂಗಲ್ಸ್ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾ ತೈಪೇಯ ಚೌಟಿಯಾನ್ ಚೆನ್ ವಿರುದ್ದ 21-17 26-24 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಈ ಮೂಲಕ ಟೂರ್ನಿಯ ಅತಿದೊಡ್ಡ ಅಚ್ಚರಿ ಮೂಡಿಸಿದ್ದಾರೆ. ಇನ್ನು ಪುರುಷರ ಸಿಂಗಲ್ಸ್ ವಿಭಾಗದಲ್ಲೇ ಭಾರತದ ಕಿಡಂಬಿ ಶ್ರೀಕಾಂತ್ ಮಲೇಷಿಯಾದ ಲೀ ಜಿ ಜಿಯಾ ವಿರುದ್ದ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಗೆಲುವು ದಾಖಲಿಸಿದರು. ಮಹಿಳಾ ಸಿಂಗಲ್ಸ್ನಲ್ಲಿ ತಾನ್ವಿ ಶರ್ಮಾ, ರಕ್ಷಿತಾ ಸ್ತ್ರೀ ಮತ್ತು ದೇವಿಕಾ ಸಿಹಾಗ್ ಅಂತಿಮ 8 ಘಟ್ಟ ಪ್ರವೇಶಿಸಿದರು. ಜರ್ಮನಿಯಲ್ಲಿ ನಡೆದ ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಶೂಟರ್ಗಳು 7 ಚಿನ್ನ, 8 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ ಒಟ್ಟು 24 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಭಾರತದ ಪರವಾಗಿ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಸೇಜಲ್ ಕಾಂಬ್ಳೆ, ಪುರುಷರ 25 ಮೀಟರ್ ರ್ಯಾಪಿಡ್ ಫೈರ್ ಪಿಸ್ತೂಲ್ನಲ್ಲಿ ಸಮೀರ್, ಪುರುಷರ 50 ಮೀಟರ್ ರೈಫಲ್ 3 ಪೊಸಿಷನ್ಸ್ ವಿಭಾಗದಲ್ಲಿ ರೋಹಿತ್ ಕನ್ಯಾನ್ ಮತ್ತು ಪುರುಷರ 10 ಮೀಡಕ್ ಏರ್ ರೈಫಲ್ನಲ್ಲಿ ಪ್ರೀತಂ ಕೇಂದ್ರೆ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಸೇಜಲ್ ವಂಶಿಕ ಮತ್ತು ನವ್ಯಾ ಬಿಷ್ಣೋಯ್ ಅವರನ್ನೊಳಗೊಂಡ ಮಹಿಳಾ ತಂಡವು ತಂಡ ವಿಭಾಗದಲ್ಲಿ ಸ್ವರ್ಣ ಪದಕ ತಂದುಕೊಟ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತು ಪಿಡುಗಿನ ವಿರುದ್ದದ ಅಭಿಯಾನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸುವಂತೆ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589 ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಧಾರವಾಡ.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 968-668-60310. Fortis Hospital, Cunningham Road. With you for life.
1: ಈಗ ಗಾಯತ್ರಿ ಸರದೇಶ್ ಪಾಂಡೆ ಅವರಿಂದ ಗಮಕ ವಾಚನ. ಕುಮಾರವ್ಯಾಸ ಭಾರತದಿಂದ ಆಯ್ದ ಭಾಗ ಕೇಳುತ್ತೀರಿ.

0: ಇದುವರೆಗೆ ಗಾಯತ್ರಿ ಸರದೇಶ್ ಪಾಂಡೆ ಅವರಿಂದ ಗಮಕ ವಾಚನ ಕೇಳಿದ್ರಿ. ಕುಮಾರವ್ಯಾಸ ಭಾರತದಿಂದ ಆಯ್ದ ಭಾಗ ಕೇಳಿದ್ರಿ. ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29ರಂದು ಸೋಮವಾರ ಮುಂಜಾನೆ 11 ಗಂಟೆಯಿಂದ 12 ಗಂಟೆಯವರೆಗೆ. ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
2: ಡಾಕ್ಟರ್ ಆರ್ ಎಚ್ ಹೆಗಡೆ, ಡಾಕ್ಟರ್ ವಿ ಎ ಕುಲಕರ್ಣಿ, ಪ್ರೊಫೆಸರ್ ಎಸ್ ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
1: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ
2: ಇದೇ ದಿನಾಂಕ 29ರಂದು ಸೋಮವಾರ
1: ಮುಂಜಾನೆ 11ರಿಂದ 12 ಗಂಟೆಯವರೆಗೆ.
3: ಸಿದ್ಧಿಯ ಪರ್ವತ ಏರಲು ಸೋಪಾನ.
1: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ.
2: ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ ಬಾಬು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು.

0: ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು, ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆ.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ಶ್ವೇತಾ ಭಟ್ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
2: ಆಕಾಶವಾಣಿ ಧಾರವಾಡ.
3: 35 years of clinical excellence with compassion.
4: From life-saving emergencies to advanced cardiac and multi-specialty expertise,
3: Bengaluru has placed its trust in one name.
4: Choose the care Bengaluru believes in.
3: Call 9686860310. Fortis Hospital, Cunningham Road. With you for life.
5: Ajja, idu yava gida?
6: Tangerine. Tumba hasiyagirutte. Kelabedi. Free foreign trip. ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಈಗಲೇ ಮಾಡ್ತೇನೆ.
5: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
6: ಯಾಕೆ?
5: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
6: ಓ ಥ್ಯಾಂಕ್ಸ್ ಕಪ್ಪು, ಬಚಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
7: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.

0: ನನ್ನ ಮೊದಲ ಕವನದ ಶೀರ್ಷಿಕೆ ಅವಳು. ದಾರಿಯಲ್ಲಿ ಎಲ್ಲರ ಜೊತೆ ಸಾಗುತ್ತಿದ್ದ ಅವಳು, ಕಣ್ಮುಚ್ಚಿ ಕಣ್ತೆರೆಯುವುದರೊಳಗೆ ರಕ್ತದ ಮಡುವಿನಲ್ಲಿ ಉದಾಂಡ ಬಿದ್ದಿದ್ದಳು. ಮತ್ತೆ ಹಿಂತಿರುಗಿದರೆ ಕಣ್ಣಿಗೆ ನಿಲುಕದ ಜನಸ್ತೋಮ. ಕಾರ್ಯೋನ್ಮುಖರಿಲ್ಲದ ಬರೇ ಕಾರ್ಯಪ್ರೇಕ್ಷಕರವರು. ರಕ್ತದ ನಡುವೆ ಸಿಕ್ಕ ಕೊರಳ ಪಟ್ಟಿಯೊಂದೇ ಅವಳಾಧಾರ. ಕೈ ನಾಡಿ ನೋಡುವ ಒಂದು ಕಾಯವಿಲ್ಲ. ಹಿಂದಿನಿಂದ ಮಸಾಲೆ ಹಚ್ಚಿ ಹೇಳುವವರಿಗೆ ಕಡಿಮೆಯಿಲ್ಲ. ಈ ನಡುವೆಯೂ ಅವಳ ಎತ್ತಿದರೆ
1: ಎಂದು ಅವರಿಗೆ ಕೋರ್ಟಿನಿಂದ ಮುಕ್ತಿ ಇಲ್ಲ. ಅಷ್ಟರಲ್ಲೇ ಅಲ್ಲಿ ಬಂತು ಏಕೀ ಶಬ್ದದ ದ್ವಿವಾಹನ.

0: ವಾಹನ ಅವಳ ಎತ್ತಿ ಹೊರಟಿತು ಆ ತುರ್ತು ವಾಹನ ಅವಳ ಎತ್ತಿ ಹೊರಟಿತು ಆ ತುರ್ತು ವಾಹನ ಈಗ ಶುರುವಾಯಿತು ಕಾನೂನಿನ ಮಂಥನ ಈಗ ಶುರುವಾಯಿತು ಕಾನೂನಿನ ಮಂಥನ ಹೀಗೆ ಸಾಯುವ ಮತ್ತೊಬ್ಬರನ ರಕ್ಷಿಸದೆ ಜೀವ ಬಿಟ್ಟವರ ಜೀವಕ್ಕೆ ಬೆಲೆ ನೀಡದೆ ಹೀಗೆ ಸಾಯುವ ಮತ್ತೊಬ್ಬರನ್ನು ರಕ್ಷಿಸದೆ ಜೀವ ಬಿಟ್ಟವರ ಜೀವಕ್ಕೆ ಬೆಲೆ ನೀಡದೆ ಪ್ರಾರಂಭಿಸಿತು ಕೆಂಪಂಗಿದಳ ಅರ್ಥವಿಲ್ಲದ ಅರಸುವಿಕೆಯನ್ನ ಪ್ರಾರಂಭಿಸಿತು ಕೆಂಪಂಗಿದಳ ಅರ್ಥವಿಲ್ಲದ ಅರಸುವಿಕೆಯನ್ನ ಸತ್ತ ಅವಳಿಗೋಸ್ಕರ ಮಾಡಿದರು ನಾಲ್ಕು ದಿನದ ಪ್ರತಿಭಟನೆಯನ್ನ ಸತ್ತ ಅವಳಿಗೋಸ್ಕರ ಮಾಡಿದರು ನಾಲ್ಕು ದಿನದ ಪ್ರತಿಭಟನೆಯನ್ನ ಕೊಟ್ಟರು ಎಲ್ಲ ಕಡೆ ನಾಲ್ಕು ದಿನದ ಒಂದು ಕರೆಯನ್ನ ಕೊಟ್ಟರು ಎಲ್ಲ ಕಡೆ ನಾಲ್ಕು ದಿನದ ಬಂದ್ ಕರೆಯನ್ನ ಅವಳು ಬರೇ ಅವಳಲ್ಲ ಕರುನಾಡಿನ ಪ್ರತಿ ಕರಗಳು ಅವಳು ಬರೇ ಅವಳಲ್ಲ ಕರುನಾಡಿನ ಪ್ರತಿ ಕರಗಳು ಎರಡನೆಯ ಕವನದ ಶೀರ್ಷಿಕೆ ಸೋದರಿ ನಿವೇದಿತ ಎಲ್ಲೆಂದರಲ್ಲಿ ರೋಗಿಗಳ ನೋವು ನರಳಾಟ ಅವರ ಸೇವೆ ಮಾಡಿದರೆ ತಮಗೆಲ್ಲಿ ಹರಡಿದರೆಂಬ ಹುಚ್ಚು ಹಠ ಸಾವು ಬಾರದೆ ನೋವು ತಪ್ಪದೆಂದು ಬದುಕಿಯೂ ಸತ್ತಿರುವವರ ಪರದಾಟ ಈ ನಡುವೆಯೂ ಒಬ್ಬಿಬ್ಬರಿಗಿತ್ತು ಸೇವೆಯ ಹಠ ಅದಕ್ಕಾಗಿಯೇ ಮೀಸಲಿಟ್ಟರು ತಮ್ಮೆಲ್ಲ ಮನೆ ಮಠ ಇವರೆಲ್ಲರಲ್ಲಿ ಮೈಗೂಡಿತ್ತು ತ್ಯಾಗವೆಂಬ ಧ್ಯೇಯ ನಾನೀಗ ಪರಿಚಯಿಸುವೆ ನಿವೇದಿತಾಳೆಂಬ ಕಾಯ ಒಮ್ಮೆ ಇಟ್ಟ ಹೆಜ್ಜೆ ಹಿಂದಿಡದ ಕುವರಿ ವಿವೇಕಾನಂದರನ್ನು ಕಂಡಳವಳು ಚಿಕಾಗೋದಲ್ಲಿ ಸ್ಫೂರ್ತಿ ನೀಡುವ ವಾಕ್ಯಗಳ ಕೇಳಿದಳು ಕಿವಿನಿಯೂರಿ ತನ್ನನ್ನೇ ಸಮರ್ಪಿಸಿದಳು ವಿವೇಕಾನಂದರ ಪಾದದಲ್ಲಿ ಹುಟ್ಟು ಒಂದೆಡೆ ಮರಣ ಇನ್ನೊಂದೆಡೆ
1: ತಂದೆ ತಾಯಿ ಒಂದೆಡೆ ಗುರುದರ್ಶನ ಇನ್ನೊಂದೆಡೆ
0: ಕಲಿತ ಪಾಠವೇ ಬೇರೆ ನುರಿತ ವಿಷಯವೇ ಬೇರೆ ಹುಟ್ಟು ಒಂದೆಡೆ ಮರಣ ಇನ್ನೊಂದೆಡೆ ಮನೆ ಒಂದೆಡೆ ಮನ ಇನ್ನೊಂದೆಡೆ ತಂದೆ ತಾಯಿ ಒಂದೆಡೆ ಗುರುದರ್ಶನ ಇನ್ನೊಂದೆಡೆ ಕಲಿತ ಪಾಠವೇ ಬೇರೆ ನುರಿತ ವಿಷಯವೇ ಬೇರೆ
1: ಹುಟ್ಟು ಉಚಿತ ಸಾವು ಖಚಿತ
0: ಎಂದರಿತ ಸೋದರಿ ನಿವೇದಿತ ಜೀವನ ಚಕ್ರದಲ್ಲಿ ಕತ್ತಲೆಯಿಂದ ಜನರನ್ನ ದೂಡಿದರೂ ಬೆಳಕಿನತ್ತ ನನ್ನ ಮೂರನೆಯ ಕವನದ ಶೀರ್ಷಿಕೆ ಜೀವನವೊಂದು ಸಾಂಗತ್ಯ ಕ್ಷಣಿಕ ಸುಖದ ಮೊರೆಯ ಹೊಕ್ಕಿ ಕ್ಷುಲ್ಲಕ ಪರಿಸರದ ಸೊಬಗ ಮೆಚ್ಚಿ ತನ್ನವರಿಗೇನು ಗೊತ್ತೆಂಬ ಗರ್ವದಿ ತಾನ್ಯಾರೆಂದೇ ಮರೆತರೆ ನಿನ್ನುಸಿರು ನಿನ್ನೇ ಮೀರೋಗುವುದು
1: ಕ್ಷಣಿಕ ಸುಖದ ಮೊರೆಯ ಹೊಕ್ಕಿ ಕ್ಷುಲ್ಲಕ ಪರಿಸರದ ಸೊಬಗ ಮೆಚ್ಚಿ ತನ್ನವರಿಗೇನು ಗೊತ್ತೆಂಬ ಗರ್ವದಿ ತಾನ್ಯಾರೆಂದೇ ಮರೆತರೆ ನಿನ್ನುಸಿರು ನಿನ್ನೇ ಮೀರೋಗುವುದು ಬಣ್ಣದ ಸೊಗಡಿನ ಕಲ್ಪನೆಯ ಲೊಕ್ಕಿ ಸೊಬಗಿನ ವರ್ಣದಲ್ಲಿ ಬೇಕೆಂದು ಸಿಕ್ಕಿ ಎಲ್ಲವನ್ನು ಈಜಿ ತನ್ನದಾಗಿಸಬಲ್ಲೆನೆಂದು ನಿನ್ನ ಗಡಿಯ ದಾಟಿ ಹೊರಟರೆ ನಿನ್ನುಸಿರು ನಿನ್ನೇ ಮೀರೋಗುವುದು ಬಣ್ಣದ ಸೊಗಡಿನ ಕಲ್ಪನೆಯ ಲೊಕ್ಕಿ ಸೊಬಗಿನ ವರ್ಣದಲ್ಲಿ ಬೇಕೆಂದು ಸಿಕ್ಕಿ ಎಲ್ಲವನ್ನು ಈಜಿ ತನ್ನದಾಗಿಸಬಲ್ಲೆನೆಂದು ನಿನ್ನ ಗಡಿಯ ದಾಟಿ ಹೊರಟರೆ ಎಲ್ಲವನ್ನು ಈಜಿ ತನ್ನದಾಗಿಸಬಲ್ಲೆನೆಂದು ನಿನ್ನ ಗಡಿಯ ದಾಟಿ ಹೊರಟರೆ ನಿನ್ನುಸಿರು ನಿನ್ನೇ ಮೀರೋಗುವುದು.

0: ವಿಶ್ವಾಸ ನಿನ್ನ ಧ್ಯೇಯದೊಳೊಕ್ಕಿ ನಿನಗೆ ತೋರಲಿ ಸಾಧನೆಗೊಂದು ದಿಕ್ಕು. ವಿಶ್ವಾಸ ನಿನ್ನ ಧ್ಯೇಯದೊಳೊಕ್ಕಿ ನಿನಗೆ ತೋರಲಿ ಸಾಧನೆಗೊಂದು ದಿಕ್ಕು. ಸಾಧನೆಯಿಂದೇ ನಿನ್ನಿಡೀ ಜೀವನವೆಂದು ಆತ್ಮವಿಶ್ವಾಸದಲ್ಲಿ ಹೊರಗೆ ಜಿಗಿದರೆ ನಿನ್ನುಸಿರು ನಿನ್ನೇ ಮೀರೋಗುವುದು. ವಿಶ್ವಾಸ ನಿನ್ನ ಧ್ಯೇಯದೊಳೊಕ್ಕಿ ನಿನಗೆ ತೋರಲಿ ಸಾಧನೆಗೊಂದು ದಿಕ್ಕು. ಸಾಧನೆಯಿಂದೇ ನಿನ್ನಿಡೀ ಜೀವನವೆಂದು ಅತಿ ವಿಶ್ವಾಸದಲ್ಲಿ ಹೊರಗೆ ಜಿಗಿದರೆ ನಿನ್ನುಸಿರು ನಿನ್ನೇ ಮೀರೋಗುವುದು. ನನ್ನ ನಾಲ್ಕನೇ ಕವನದ ಶೀರ್ಷಿಕೆ ಮಳೆಗಾಲ. ಮುಂಗುರುಳ ತುದಿಯಲ್ಲಿ ಮಳೆಯ ಕಿರುಹನಿ, ರೈತರ ಮೊಗದಲ್ಲಿ ಸಂತಸದ ಪಿಸುದನಿ. ಕಾರಣ? ಕಾರಣ, ಮಳೆರಾಯ ಹೇಳುತ್ತಿದ್ದ ನಿಮ್ಮ ಜೊತೆ ನಾನಿದ್ದೀನಿ. ಮುಂಗುರುಳ ತುದಿಯಲ್ಲಿ ಮಳೆಯ ಕಿರುಹನಿ, ರೈತರ ಮೊಗದಲ್ಲಿ ಸಂತಸದ ಪಿಸುದನಿ. ಕಾರಣ, ಮಳೆರಾಯ ಹೇಳುತ್ತಿದ್ದ ನಿಮ್ಮ ಜೊತೆ ನಾನಿದ್ದೀನಿ. ಬಿಸಿಲು ಮಳೆಯ ಕಚ್ಚಾಟವದು, ನಡುವೆ ಪ್ರತ್ಯಕ್ಷವಾಗಿದೆ ಕಾಮನಬಿಲ್ಲು. ತೋರಲೆಂದು ಬಂದಿದೆ ತನ್ನಾಟವನ್ನು ಕಾಯುತ್ತಿತ್ತು ಮಯೂರಿ ಈ ಸಮಯವನ್ನು. ಗರಿಬಿಚ್ಚಿ ನೀಡಿತೆಲ್ಲರಿಗೆ ಆಹ್ಲಾದವನ್ನು, ಕವಿ ಹೋಗಲಾರ ಇಲ್ಲಿಂದ ದೂರವಿನ್ನು. ಬಿಸಿಲು ಮಳೆಯ ಕಚ್ಚಾಟವದು, ನಡುವೆ ಪ್ರತ್ಯಕ್ಷವಾಗಿದೆ ಕಾಮನಬಿಲ್ಲು. ತೋರಲೆಂದೇ ಬಂದಿದೆ ತನ್ನಾಟವನ್ನು ಕಾಯುತ್ತಿತ್ತು ಮಯೂರಿ ಈ ಸಮಯವನ್ನು. ಗರಿಬಿಚ್ಚಿ ನೀಡಿತೆಲ್ಲರಿಗೆ ಆಹ್ಲಾದವನ್ನು ಕವಿ ಹೋಗಲಾರ ಇಲ್ಲಿಂದ ದೂರವಿನ್ನು.
1: ಇದುವರೆಗೆ ನವ್ಯ MS ಅವರಿಂದ ಕಾವ್ಯಧಾರ್ಯ ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ಸೌಮ್ಯ ಡೊಳ್ಳಿನವರಿಂದ ಸುಗಮ ಸಂಗೀತ. ಮೊದಲಿಗೆ ಪ್ರಸನ್ನ ವೆಂಕಟದಾಸರ ಕೃತಿ.

0: ಇದುವರೆಗೆ ಸೌಮ್ಯ ಡೊಳ್ಳಿನವರಿಂದ ಸುಗಮ ಸಂಗೀತ ಕೇಳಿದಿರಿ. ಇದು ಇಂದಿನ ಯುವವಾಣಿ. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ, ಸ್ವರಾಂಜಲಿ. ಸಂಗೀತ ದಿಗ್ಗಜರ ಸರಿಗಮ ಜೀವನ ಕುರಿತ ಮಾಲಿಕೆಯಲ್ಲಿ ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
2: ಸಂವಾದಿನಿ ಸಂತನ ಸುಸ್ವರ ಸಿಂಚನ.
1: ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ಭಾವ್ ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪ್ರಸ್ತುತಿ ಮಾಯಾ ರಾಮನ್. ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
2: ಸಂವಾದಿನಿ ಸಂತನ ಸುಸ್ವರ ಸಿಂಚನ. ಅಭಿಮಾನಿ ಶ್ರೋತೃಗಳೇ ನಮಸ್ಕಾರ. ಬಾಲಕ ರಾಮ್ಭಾವುನ ಪ್ರತಿಭೆಯನ್ನ ಕಂಡು ಖ್ಯಾತ ಸಂಗೀತ ಕಲಾವಿದ ಹಣ್ಣಿಕೇರಿ ಮಲ್ಲಯ್ಯ ಅವರು ಬಹಳ ಸಂತೋಷ ಪಟ್ರು. ಅಕ್ಕ ತಂಗೇರಹಾಳ ಗ್ರಾಮದೊಳಗಿರೋ ಅಷ್ಟು ದಿವಸ ಈ ಬಾಲಕಗ ಕಲಿಸ್ಬೇಕು ಅಂತ ಮನಸ್ ಮಾಡಿದ್ರು. ಹಂಗಾಗಿ ರಾಮ್ಭಾವುನ ತಂದಿ ಕಲ್ಲೋಪಂತರ ಮುಂದ ವಿಷಯ ಪ್ರಸ್ತಾಪ ಮಾಡಿದ್ರು. ಕಲ್ಲೋಪಂತರು ಬಹಳ ಸಂತೋಷದಿಂದನ ಒಪ್ಪಿಗೆ ಕೊಟ್ರು. ಅಲ್ಲಿಗೆ ರಾಮಚಂದ್ರನ ಸಂಗೀತದ ಶ್ರೀ ಗಣೇಶಾಯ ನಮಃ.

ಹಿಂಗೇನ್ ಶುರು ಆತಲ್ಲ ರಾಮ್ಭಾವುನ ಸಂಗೀತ ಯಾತ್ರೆ, ಅದೇನೂ ಒಂದ್ ಕಡೆ ಗುರುಗಳ ಎದುರಿಗೆ ಕೂತು ಕಲಿಯೋ ಸಂಗೀತ ಅಲ್ಲ, ಗುರುಗಳ ತೊಡಿ ಮೇಲೆನ ಕೂತು ಸ್ವರಗಳನ್ನ ನುಡಿಸೋ ರೀತಿಯ ತಾಲೀಮು.

ಗುರುಗಳು ಕಾಲ್ಪೆಟಿಗೆ ಮುಂದಿಟ್ಕೊಂಡು ಒಂದು ಕುರ್ಚಿ ಅಥವಾ ಸ್ಟೂಲಿನಂತಹ ಆಸನದ ಮೇಲೆ ಕೂತ್ಕೊಂಡು ಕಾಲಿನಿಂದ ಬಾತೆ ಹಾಕೋತ ಎರಡೂ ಕೈಗಳಿಂದ ಸ್ವರಗಳ ಕೀ ಒತ್ತಿ ನುಡಿಸೋದದಲ್ಲ, ಅದು ಒಂದ್ ರೀತಿಯೊಳಗ ಸವಾಲಿನ ಕೆಲಸನ. ಇಲ್ಲಿದ್ದ ಸಮಸ್ಯೆ ಏನು ಅಂತಂದ್ರ, ಬಾಲಕ ರಾಮಚಂದ್ರ ಯಾನೇ ರಾಮ್ ಭಾವುಗ ಬಾತೆ ಹಾಕ್ಲಿಕ್ಕೆ ಕಾಲುಗಳ ನಿಲುಕ್ತಾ ಇರ್ಲಿಲ್ಲ. ಹಿಂಗಾಗಿ ಗುರುಗಳು ಬಾತೆ ಹಾಕಿದ್ರ ಶಿಷ್ಯ ಹಾರ್ಮೋನಿಯಂ ನುಡಿಸ್ತಿದ್ದ. ನಿಮ್ಗೆಲ್ಲ ಗೊತ್ತದಲ್ಲ, ಸಾಮಾನ್ಯವಾಗಿ ಶಿಷ್ಯರು ಗುರುವಿಗೆ ಸಹಾಯ ಮಾಡೋದು ಪದ್ಧತಿ. ಆದ್ರ

ರಾಮ್ಭವನ್ ವಿಷಯದೊಳಗ ಇದು ತಿರುವುಮುರು ಸ್ಥಿತಿ. ಗುರುಗಳು ಶಿಷ್ಯ ಕಲೀಲಿಕ್ಕೆ ಸಹಾಯ ಮಾಡ್ಲಿಕ್ಕತ್ತಿದ್ರು. ಹಿಂಗ ರಾಮ್ಭವನ ಸಂಗೀತ ಶಿಕ್ಷಣ ಶುರು ಆತು. ಹಿಂಗ ಆರಂಭ ಆಗಿದ್ದು ಸಂಶಯ ಸಂಭ್ರಮ ನಾಟಕ ರಂಗಮಂಚವನ್ನೇರಿ ಪ್ರದರ್ಶನಗೊಳ್ಳೋ ತನಕನೂ ಮುಂದುವರಿಯಿತು. ಭರ್ತಿ 3 ತಿಂಗಳು. ಆದ್ರ ಕಲಿಯುವಿಕೆಗೆ ಕಲಿಸುವಿಕೆಗೆ ಸಮಯದ ಮಿತಿನ ಇರಲಿಲ್ಲ. ಗುರುಗ ಮನಸ್ ಬಂದ ಹಾಗೆಲ್ಲ ಶಿಷ್ಯ ಅಲ್ಲೇ ಹಾಜರಾಗ್ತಿದ್ದ. ಗುರು ಶಿಷ್ಯರ ಈ ಕಲಿಕೆಯಾಟವನ್ನ ಕಲ್ಲೋಪಂತರು ಸೂಕ್ಷ್ಮವಾಗಿ ಗಮನಿಸ್ಲಿಕ್ಕತ್ತಿದ್ರು. ಸಂಗೀತ ಕ್ಷೇತ್ರದೊಳಗ ಸಾಧನೆ ಮಾಡಿ ಹೆಸರು ಗಳಿಸಬಲ್ಲಷ್ಟು ಪ್ರತಿಭೆ ತಮ್ಮ ಮಗನ ಹತ್ರ ಅದ ಅನ್ನೋದು ಅವಾಗ ಅವರಿಗೆ ಮನವರಿಕೆಯಾಗಿತ್ತು. ಆದ್ರ 3 ತಿಂಗಳ ನಂತರ ಮಗನ ಸಂಗೀತ ಶಿಕ್ಷಣ ಅರ್ಧಕ್ಕೆ ನಿಲ್ಬಾರ್ದು ಅನ್ನೋದು ಅವರ ಕಳಕಳಿ. ಕಲ್ಲೋಪಂತರು ಶಿಕ್ಷಕರು ನಾಟಕಕಾರ ಕವಿ ಮಾತ್ರ ಆಗಿರ್ದ ತಕ್ಕ ಮಟ್ಟಿಗೆ ಹಾರ್ಮೋನಿಯಂ ನುಡಿಸಬಲ್ಲವರು ಆಗಿದ್ರು. ಹಂಗಾಗಿ ಅವನ ಸಂಗೀತ ಶಿಕ್ಷಣದ ಜವಾಬ್ದಾರಿಯನ್ನ ತಾವ ವಹಿಸಿಕೊಂಡ್ರು. ತಮಗ ಗೊತ್ತಿರೋದನ್ನೆಲ್ಲ ಮಗ ರಾಮ್ಭಾವುಗ ಕಲಿಸಿಕೊಟ್ರು.

ಕಲ್ಲೋಪಂತರದು ತುಂಬಿದ ಸಂಸಾರ. ಪತ್ನಿ ರುಕ್ಮಿಣಿಬಾಯಿಯವರು ಪತಿಯ ಇಚ್ಛೆಯನ್ನರಿತು ನಡೆಯೋ ಸತಿ. ಇವರ ಚಿಕ್ಕಪ್ಪ ನೀಲಕಂಠ ಶೇಡ್ಬಾಳ್ಕರ್ ನಾಟಕಕಾರರಾಗಿದ್ರು. ಹಿಂಗ ಅವರಿಗೂ ನಾಟಕ ಮತ್ತ ಸಂಗೀತಗಳೊಳಗ ಆಸಕ್ತಿ ಇತ್ತು. ಪತಿಯ ಅಭಿರುಚಿಗೆ ಪೂರಕವಾಗಿ ಮನೆಯೊಳಗಿನ ಆಗುಹೋಗುಗಳನ್ನ ಅವರ ನಿಭಾಯಿಸುತ್ತಿದ್ರು. ಕಲ್ಲೋಪಂತ ರುಕ್ಮಿಣಿಬಾಯಿ ದಂಪತಿಗಳಿಗೆ ನಾಲ್ವರು ಮಕ್ಕಳು. ಹಿರೇಮಗನ ರಾಮಚಂದ್ರ ಅಥವಾ ರಾಮ್ಭಾವು, ಆಮೇಲೆ ಶ್ಯಾಮರಾಯರು, ಮೂರನೆಯವರು ಮಧುಕರ, ಕೊನೆಯವಳಾಗಿ ಚಂಚಲ. ಇಂತಹ ತುಂಬಿದ ಮನೆಯನ್ನ ಅಕ್ಕ ತಂಗಿಯರ ಹಾಳದಂತಹ ಗ್ರಾಮದೊಳಗ ನಿರ್ವಹಿಸೋದೇನೋ ಸುಲಭ, ಆದ್ರ ಕಲಾಭಿರುಚಿಯನ್ನ ಉಳಿಸಿಕೊಂಡು ಹೋಗೋದೇನದಲ್ಲ ಅದು ಬಹಳ ಕಷ್ಟ. ಅಂತೂ ಎಲ್ಲಾ ಸುಸೂತ್ರವಾಗಿ ಸಾಗ್ಲಿಕ್ಕತ್ತದ ಅನ್ನೋವಾಗನ ಕಲ್ಲೋಪಂತರ ಮೇಲೆ ಆಘಾತಗಳ ಸುರಿಮಳೆ.

ಲಕ್ಷ್ಮಣಿ ಬಾಯಿ ತೀರಾ ಅನಿರೀಕ್ಷಿತವಾಗಿ ಮತ್ತು ಅಕಾಲಿಕವಾಗಿ ಅಗಲಿದ್ರು. ಭಗವಂತ ಎಂಥ ಕಷ್ಟ ಬಂತಲ್ಲ, ಏನ್ ಮಾಡಬೇಕು ಅನ್ನೋ ಚಿಂತೆಯೊಳಗಿದ್ದಾಗನ ಇವರಿಗೆ ಬೆಂಬಲವಾಗಿದ್ದ ಸೋದರ ಕೃಷ್ಣಪ್ಪನವರು ವಿಧಿವಶರಾದರು.

ಇವರಿಬ್ಬರ ಆಘಾತದಿಂದ ಚೇತರಿಸಿಕೊಳ್ಳುವುದು ಕಲ್ಲೋಪಂತರಿಗೆ ಅಸಾಧ್ಯ ಆಗಿತ್ತು. ಮಕ್ಕಳು ಬಹಳ ಸಣ್ಣವಿದ್ದು. ಕೆಲವರು ಮರುವಿವಾಹ ಆಗ್ರಿ ಅಂತ ಸಲಹೆ ಕೊಟ್ರು. ಆದ್ರ ಕಲ್ಲೋಪಂತರ ಮನಸ್ಸು ಇದಕ್ಕೊಪ್ಪಲಿಲ್ಲ. ತಾವ ಮಕ್ಕಳನ್ನ ಬೆಳೆಸಿ ದೊಡ್ಡವರನ್ನ ಮಾಡಬೇಕು ಅನ್ನೋ ಜವಾಬ್ದಾರಿಯನ್ನ ಹೊತ್ಕೊಂಡು ಬೆಳಗಾವಿಗೆ ವರ್ಗ ಮಾಡಿಸಿಕೊಂಡ್ರು. ಇಂಥ ಸಂಕಷ್ಟದ ದಿನಗಳಲ್ಲಿಯೂ ಕಲ್ಲೋಪಂತರು ಮಕ್ಕಳಲ್ಲಿದ್ದ ಕಲಾಭಿರುಚಿಯನ್ನ ಜೀವಂತವಾಗಿಟ್ಟದ್ದು ಅವರ ಹೆಚ್ಚುಗಾರಿಕೆ. ಇದರ ಪರಿಣಾಮವಾಗಿ ಹಿರೇಮಗ ರಾಮ್ಬಾವು ಪ್ರಖ್ಯಾತ ಹಾರ್ಮೋನಿಯಂ ವಾದಕರಾಗಿ ರೂಪುಗೊಂಡ್ರು. ಮಧುಕರರು ಕೊಳಲು ವಾದಕರಾಗಿ ರೂಪುಗೊಂಡ್ರು. ಶ್ಯಾಮರಾಯರು ಜ್ಯೋತಿಷಿಗಳಾಗಿ ಕೊಲ್ಲಾಪುರದೊಳಗ ನೆಲೆ ನಿಂತರು. ಈ ನಡು ಕಲ್ಲೋಪಂತರು ಮಗಳ ಸಾವಿನ ಆಘಾತವನ್ನೂ ಎದುರಿಸಬೇಕಾಯಿತು.

ಬೆಳಗಾವಿಗೆ ವಿಜಾಪುರೆ ಕುಟುಂಬ ವಲಸೆ ಬಂದದ್ದು 1928-29 ಅವಾಗ ಹಿರೇಮಗ ರಾಮಭಾವುಗ 11 ಹರೆಯ. ಬೆಳಗಾವಿಗೆ ಬಂದ ಮೇಲೆ ಮಕ್ಕಳ ಶಿಕ್ಷಣಕ್ಕ ಒಂದು ವ್ಯವಸ್ಥಿತ ದಾರಿ ಸಿಕ್ಕಂಗಾಗಿತ್ತು. ಉತ್ತಮ ತರಗತಿಯ ಶಿಕ್ಷಣವನ್ನ ಎಲ್ಲಿ ನೀಡ್ತಾರೋ ಅಲ್ಲೇ ಮಕ್ಕಳನ್ನ ಕಳಿಸಿದ್ರು ಕಲ್ಲೋಪಂತರು. ಜೊತೆಗೆ ಅವರಿಗೆ ಆಸಕ್ತಿ ಇರೋ ಕ್ಷೇತ್ರಗಳೊಳಗ ಮುಂದುವರಿಲಿಕ್ಕೆ ಬಹಳಷ್ಟು ಪ್ರೋತ್ಸಾಹ ನೀಡಿದ್ರು.

0: ಕಲ್ಲು ಪಂತರು ಬೆಳಗಾವಿಗೆ ಬಂದಾಗ ಮೊದಲಿಗೆ ನೆಲೆ ನಿಂತದ್ದು ಮಹಾದೇವ್ ಗಲ್ಲಿಯೊಳಗ. ಇವ್ರ ಮನಿ ಎದುರುಗೇನ ಸವಾಯಿ ಗಂಧರ್ವರ ಶಿಷ್ಯ ಕಾಗಲ್ಕರ್ ಬುವಾ ವಾಸ ಆಗಿದ್ರು. ಅವ್ರ ಮನಿ ಬಾಜೂಕ ಪಂಡಿತ್ ರಾಮಕೃಷ್ಣ ಬುವಾ ವಜೇ ಅವರ ಮನಿ. ಈ ಅನುಕೂಲತೆಯನ್ನ ಸದುಪಯೋಗ ಪಡಿಸಿಕೊಂಡ ರಾಮ್ ಬಾವು ಅವರು ಪಂಡಿತ್ ರಾಮಕೃಷ್ಣ ಬುವಾ ವಜೇ ಅವರ ಮಗ ಶಿವರಾಮ್ ಬುವಾ ಅವರ ಹತ್ರ ಮತ್ತ ಕಾಗಲ್ಕರ್ ಬುವಾ ಅವರ ಹತ್ರ ಸಂಗೀತಾಭ್ಯಾಸಕ್ಕ ಮೊದಲುಗೊಂಡ್ರು. ಅವಾಗ ಅವರು ಇಬ್ರೂ ಗುರುಗಳ ಹತ್ರನೂ ಕಲಿತಾ ಇದ್ದದ್ದು ಹಾಡುಗಾರಿಕೆಯನ್ನ. ಅವರದು ಸುಶ್ರಾವ್ಯವಾದ ಕಂಠ, ಹಂಗಾಗಿ ಹಾಡುಗಾರಿಕೆ ಕಡೆನ ಅವರ ಚಿತ್ತ ಹೊರಳಿತ್ತು. ಅವರ ಸಂಗೀತ ಯಾತ್ರೆಯ ನಂತರದ ಪಯಣ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯೊಳಗ. ನಮಸ್ಕಾರ.
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ ಭಾವ್ ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪರಿಕಲ್ಪನೆ ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್, ನೆರವು ನವೀನ್ ಮಹಾಲೆ, ನಿರ್ವಹಣೆ ಮಂಜುಳಾ ಪುರಾಣಿಕ್. ಸ್ವರಾಂಜಲಿ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
2: ಆಕಾಶವಾಣಿ ಧಾರವಾಡ, ಸಮಯ ಸರಿಯಾಗಿ 8:30:16. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ. ಆರಂಭದಲ್ಲಿ ಕೇಳೋಣ ಸುಖವೇಂದ್ರ ಸಿಂಗ್ ಹಾಗೂ ಸ್ವಪ್ನ ವಾಸಂತಿ ಅವರ ಧ್ವನಿಯಲ್ಲಿರುವ ದಿಲ್ಸೆ ಚಿತ್ರದ ಗೀತೆಯನ್ನು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

0: ಸ್ವರ ಸೌರಭ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ ಡಿನ್ನರ್ ಟೈಮ್.
2: ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುದಿಲ್ಲ, ನಮ್ ಕಡೆ ಡಾಮರ್ ಅಂದ್ರೆ ನಿಮ್ ಕಡೆ ತಿಳಿಯುದಿಲ್ಲ.
1: ಊಟದೊಂದಿಗೆ ಬದುಕಿನ ಮಾತು.
3: ಓರೆ ಗಾರಿಗೆಗಳೇ, ಆಹಾರ ಮಂಡಿಗೆಗಳೇ.
4: ಅಯ್ಯ, ನಾನು ಬಾಳ್ಕದ ಮೆಣಸಿಕಾಯಿ ತಂದೀನಿ, ಮರ್ತಿಗಿರ್ತೀರ ನೋಡು.
3: ಇಲ್ಲೆಲ್ಲ ನನಗೆ ಸಾಟಿ.
5: ಅಯ್ಯಯ್ಯ, ಬಾಳ್ಕದ ಮೆಣಸಿನಕಾಯಿ ಅಂತ ನೋಡು, ಇಲ್ಲಿ ನೋಡಿಲ್ಲೆ ಹಪ್ಪಳ, ಸಂಡಿಗೆ, ಮಿಡಿ, ಉಪ್ಪಿನಕಾಯಿ ಇವನ್ನೆಲ್ಲ ತಂದೀನಿ, ಎಲ್ಲಾರು ಹಾಕೊಡ್ರಿ, ಬರ್ರಿ ಬರ್ರಿ ಊಟ ಮಾಡೋಣ.
6: ಅಕ್ಕ, ಹೆಸರು ಕಾಳು ಉಸಿರಿಗೆ ಉಪ್ಪು ಜಾಸ್ತಿ ಆಗೈತೆ ನೋಡ.
1: ಭಾಗವಹಿಸಿದ್ದಾರೆ ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನ್ಗಲ್.
7: ಮಾಲಕ್ಕ, ಏನು ನೀನು ಕುಮಾರ ಇಬ್ರು ಬಂದಿದ್ದು ಬಹಳ ಚಲೋ ಅದ್. ಬರಿ ಬರಿ
4: ಮತ್ ನೀನ ಕರೀಲಿಲ್ಲ
8: ಇವತ್ತು, ಕಾಣ್ತಾನಲ್ಲ ಅಂತ ಮಾಡಿದ್ದೆ ಬಾ.
7: ಯಾಕಪ್ಪ ನೀ ಕಾಣಂಗಿಲ್ಲ ಅಂದ್ರೆ ಹೆಂಗ?
8: ಅಲ್ಲ ಯಾಕಪ್ಪ ಅಂದ್ರ, ನನ್ಗ ಈ ರಾಖಿ ಮಾತಾಡೋದ್ ನೋಡಿದ್ರ ಒಮ್ಮೆ ಬಾಳ ಸಿಟ್ಟು ಬರ್ತದೆ.
4: ಯಾಕಂದ್ರ
8: ನಮ್ ದೊಡ್ಡವ್ರ ಹೇಳ್ಯಾರ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಬಸವಣ್ಣವ್ರ ಹೇಳಿಲ್ಲನ? ಈಗ ನಾವು ಯಾರ್ದರ ಬಗ್ಗೆ ಮಾತಾಡ್ಬೇಕಾದ್ರ ನಮ್ ಮೃದುವಾಗಿರ್ಬೇಕು, ಅರ್ಥ ಗರ್ಭಿತವಾಗಿರ್ಬೇಕು, ಮತ್ತ ಅದು ಒಂಥರ ಮುತ್ತು ಪೋಣಿಸ್ದಂಗಿರ್ಬೇಕು ನೋಡು. ಮಾತು ಎಲ್ಲರನ್ನ ಆಕರ್ಷಿಸಂಗಿರ್ಬೇಕು ಮತ್ತ ಗೌರವಿತವಾಗಿರ್ಬೇಕು. ಅವಾಗ ಆ ಮಾತಿಗೊಂದ್ ಚಂದ.
4: ಇಷ್ಟೆಲ್ಲ ಕಂಪ್ಲೇಂಟ್ ಮಾಡಿದಿ, ಈಗ ನಿನಗೆ ಏನ ತ್ರಾಸ ಕೊಟ್ಟು ಮಾತಾಡಿದೆ ಹೇಳಪ್ಪ ನಂಗ.
8: ಅಲ್ಲ, ನಿನ್ನೆ ಮಾರ್ಕೆಟ್ ನಾಗ ಹೊಂಟನಿ, ಎದುರಿಗೆ ಹೊಂಟಿದಿ, ನಾನು ರಾಖಿ ರಾಖಿ ಅಂತ ಕೂಗ್ತಾನೆ, ನೋಡ್ಲಿಲ್ಲಂಗ್ ಹೋಗ್ತಿದ್ದೆ.
4: ಗದ್ಲು ಬಾಳಿತ್ತು,
8: ಒಂದ್ ತಡಿ ಅಂತಂದ ಹೇಳಿ ಹೋದಕ್ಕೆ ಮತ್ತ ತಿರುಗಿ ಮಾತಾಡ್ಲೇ.
4: ಹೌದು, ನನಗ ಆಮೇಲೆ ಲಕ್ಷ ಹೋಗ್ಬಿಡ್ತು. ಕೈಯಾಗಿನ ತುಸಾ ಸಾಮಾನ್ ಇದ್ವು, ಅದಿರ್ಲಿ, ನೀ ಇಷ್ಟೆಲ್ಲ ಹೇಳಿದಿ, ನೀ ನನ್ ಕೈಯಾಗಿಂದ ಒಂದ್ ಚೀಲಾರ ಇಸ್ಕೊಂಡೇನ
8: ಕರೆ ಆಗತ್ತೇನ? ಅದಕ್ಕ ಕಾರ್ನಾಗ ಇಡಬಾರ್ವಾ ಅಂತಂದ ಮನಿ ಬಿಡ್ತಾನೆ. ಹೋಗ್ಬಿಟ್ಟು
4: ನನ್ ಗಾಡಿ ಆ ಕಡೆ ಹಚ್ಚಿ ಬಂದಿದ್ದೆ, ಮತ್ತ ಟ್ರಾಫಿಕ್ ನು ಬಹಳ ಇತ್ತು, ನನಗೆ ಈ ಕಡೆ ದಾಟ ಬರಕ್ ಆಗ್ಲಿಲ್ಲ.
7: ಈಗ ನೋಡುವ, ಇಬ್ರು ಒಬ್ರಿಗೊಬ್ರು ಎದ್ರ ಬದ್ರ ಬೆಟ್ಟಾದ್ರಿ, ಮಾತಾಡಿದ್ರಿ, ಚಲೋ ಆತ್. ಈಗ ಒಂದ್ ವೇಳೆ ನೀವ್ ಇಬ್ರು ಒಬ್ರ ಬಗ್ಗೆ ಒಬ್ರು ಮನಸ್ನಾಗ ಇಟ್ಕೊಂಡ್ಬಿಟ್ರೆ, ನೋಡು ಕುಮಾರ್ ಹೆಂಗದಾನಂತ ನಿನಗ ಅನಸ್ತಿತ್ತ, ರಾಖಿ ಹೆಂಗದಾಳಂತ ಕುಮಾರ್ಗ ಅನಸ್ತಿತ್ತ.
4: ಹೌದು,
7: ಅದಕ್ಕ ನೋಡುವ, ಏನಾರ ಸಣ್ಣ ಪುಟ್ಟ ಇದ್ರ ಪರಸ್ಪರ ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು.
8: ಅದಕ್ಕ ನಾ ಹೇಳದು, ಮಾತ್ ಯಾವಾಗ್ಲೂ ಶಾಂತವಾಗಿರ್ಬೇಕು. ನಾವ್ ಮಾತಾಡ ಬಂದ ಗಡಿಬಿಡಿಯಾಗಿ ಮಾತಾಡಬಾರ್ದು, ಆಮೇಲೆ ಕೋಪದಿಂದ ಮಾತಾಡಬಾರ್ದು, ಆಮೇಲೆ ಮೃದುವಾಗಿ ನಾವು ಮಾತುಗಳನ್ನ ಆಡೋದ್ರಿಂದ ಎಂತೆಂತ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೋಬಹುದು. ಇಲ್ಲ ಅಂದ್ರ ಮಾತು ಗೊಂದಲಕ್ಕೆ ಈಡಾಕ, ಗೊಂದಲ ಜಗಳಕ್ಕೆ ಕಾಣಕತ್ತಿ. ಅದಕ್ಕ ಮಾತನ್ನ ನಾವು ಮೃದುವಾಗಿ ಶಾಂತವಾಗಿ ಮಾತಾಡಿದ್ರ ಸ್ಪಷ್ಟವಾಗಿ ಅರ್ಥ ಆಕತ್ತಿ.
4: ಕರೆ ಕರೆಕ್ಟ್ ಹೇಳಿದಿ ಕುಮಾರಣ್ಣ. ನಾ ಒಂದ್ ಮಾತು ಹೇಳ್ಯ, ಈಗ ನೀನು ಎಲ್ಲಾ ಚಂದ ಹೇಳಿದಿ, ಹೋದ್ವಾರ ನಮ್ಮನಿ ಬಂದಿದ್ದಿ ನೋಡ್, ನನಗೆ ಏನೇನೋ ಬೈದ್ ಹೋದಿ ನೀನು. ಬೈದಿ ಅಂದ್ರೆ ಏನ? ನನಗೇನೋ ಜೋರ್ ಮಾಡಿ ಹೇಳಿ ಹೋದಿ. ನನಗ ಜೋರ್ ಮಾಡಿ ಹೋದಿ. ಆಮೇಲೆ ನಾ ಯೋಚನೆ ಮಾಡಿದೆ, ನಮ್ ಕುಮಾರಣ್ಣಂದು ಧ್ವನಿ ಜೋರ್ ಐತಿ ಬಿಡ, ಅವ ನನಗೇನ್ ಬೇಕಂತ ಮಾತಾಡ್ರಂಗಿಲ್ಲ ಅಂತ ಹೇಳಿ. ನಾನು ಅದನ್ನ ನಿನಗ ಅವಾಗ ರಿಯಾಕ್ಟ್ ಮಾಡ್ಲಿಲ್ಲ. ನಾ ಏನ್ ಹೇಳಕತ್ತೇನಂದ್ರ, ಇಮಿಡಿಯೇಟ್ ಆಗಿ ನಿಂತ ಕಾಲ ಮೇಲೆ ನೀವೇನೋ ನಮಗ್ ಅಂದ್ರಿ ಅಂತ ತಪ್ಪು ತಿಳ್ಕೊಂಡು, ಅಥವಾ ಏನೋ ಒಂದು ಅದಕ್ಕೆ ನಾವೇ ನಮ್ ಮನಸ್ನೊಳಗ ನಾವೇನೋ ಒಂದ್ ಅರ್ಥ ಕೊಟ್ಕೊಂಡು ಅವಾಗಿಂದ ಅವಾಗ ಒಂದು ರಿಯಾಕ್ಷನ್ ತೋರಿಸ್ ಬಿಡಬಾರ್ದು. ಸ್ವಲ್ಪ ನಾವು ಪೇಷನ್ಸ್ ಇಟ್ಕೋಬೇಕು. ಆಮೇಲೆ ಯಾಕವ್ರು ಹಂಗಂದ್ರು, ನನ್ ಕಡೆಯಿಂದ ಏನ್ ಆ ತರದ್

0: ನಡವಳಿಕೆ ಆಯ್ತು, ಅದಕ್ಕೆ ಅವ್ರು ಏನಾದ್ರೂ ಅಂದ್ರೇನು, ಅವ್ರ ಮನಸ್ಸಿಗೆ ಅದೇನ್ ಅನ್ನಿಸ್ತು ಅನ್ನೋದ್ರ ಬಗ್ಗೆ ನಮ್ಮನ್ ನಾವೇ ಒಂಚೂರು ಕೂಲಂಕುಷವಾಗಿ ಯೋಚನೆ ಮಾಡಿ ಸ್ವಲ್ಪ ಸಮಯ ತಗೊಂಡು ಆ ವಿಷಯ ನಾವು ಮಾತಾಡಿದ್ವಿ ಅಂದ್ರ ಬಹಳಷ್ಟು ಜಗಳಕ್ಕ ಅದು ದಾರಿ ಆಗಂಗಿಲ್ಲ
1: ನೋಡಿ. ಒಂದ್ ಮಾತು ಹೇಳ್ತೇನೆ, ಸ್ಪಷ್ಟವಾಗಿ ಹೇಳ್ತೇನೆ, ಕೇಳಿಲ್ಲೆ, ನಾವು ಆಡೋ ಮಾತ ಐತಲ್ಲ ಅದು ಸ್ಪಷ್ಟವಾಗಿರ್ಬೇಕು, ಮತ್ತ ನಮ್ಮ ಕೇಳುಗರಿಗೆ ಸುಲಭವಾಗಿ ಅದು ಅರ್ಥ ಆಗಂಗಿರ್ಬೇಕು, ಅವಾಗ ಮಾತು ಬಹಳ ಚಂದ ಇರ್ತದೆ.
0: ಆಮೇಲೆ ಮಾತು ಮಾತಾಡ್ಬೇಕಾದ್ರ ಅದ್ರೊಳಗ ಬೇರೆ ಏನೋ ಅರ್ಥ ಇಟ್ಟು ಒಂದೇನೋ ದ್ವೇಷ ಇಟ್ಟುಕೊಂಡು ಮಾತು ಮಾತಾಡಕ್ ಹೋಗಬಾರ್ದು.
1: ಯಾವುದೇ ಸಂಬಂಧಗಳಿಗೆ ನಾ ಹೇಳೋದೇನು ಗೊತ್ತಾ, ಅನಗತ್ಯವಾಗಿ ಮಾತಾಡಬಾರ್ದು. ನಮಗೆ ಎಷ್ಟು ಬೇಕು ಅಷ್ಟು ಮಾತಾಡಬೇಕು, ಮತ್ತ ಕಡಿಮೆ ಮಾತಾಡೋದ್ರಿಂದ ಅಲ್ಲಿ ಒಂದು ಬೆಲೆನೇ ಸಿಗ್ತೈತಿ,
0: ಮತ್ತೊಂದು ಗೌರವ ಉಳ್ಕೊಂತೈತಿ.
2: ಆಮೇಲೆ ಅದಕ್ಕ ಹಿರಿಯರು ಹೇಳ್ತಾರ, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿ.

0: ಆಮೇಲೆ ನಾವು ಏನೋ ವಿಷಯ ಹೇಳಬೇಕಾದ್ರೆ ಅದನ್ನ ಹೇಳೋದೊಂದು ಪದ್ಧತಿ ಇರ್ತದ, ಹೇಳುವಂಗ ಹೇಳಿದ್ರ ನಮ್ಮ ಮಾತು ಎಲ್ಲರೂ ಕೇಳಬಹುದು. ಆದ್ರೆ ಅಧಿಕಾರಯುತವಾಗಿ ಇನ್ನೊಬ್ಬರ ಮೇಲೆ ಅಧಿಕಾರ ಚಲಾಯಿಸಿ ನನ್ನ ಮಾತು ಎಲ್ಲರೂ ಗೌರವಿಸಲೇಬೇಕು, ಕೇಳಲೇಬೇಕು ಅಂತ ಕೇಳಿದಾಗ ಹಂಗಾಗಂಗಿಲ್ಲ. ನಾವು ಬಹಳಷ್ಟು ಮಂದಿಗೆ ನಮ್ಮ ಅಭಿಪ್ರಾಯ ಹೇರ್ತೀವಿ, ನಮ್ಮ ಮಾತೆಲ್ಲರೂ ಕೇಳಬೇಕಂದಾಗ ಬಹಳ ಸರಿ ಅದ ಆಗ್ತಿರೋದಿಲ್ಲ. ಇದು ಕುಟುಂಬ ವ್ಯವಸ್ಥೆ ಒಳಗ ನಮಗ ನಮ್ಮ ಮನೆಯೊಳಗ ಗಂಡ ಮಕ್ಕಳು ಯಾರಿಂದಾನು ಸಹಾಯ ಬೇಕು ಅಂತ ಇದ್ದಾಗ ನಮ್ಮ ಕಷ್ಟ ಹೇಳ್ಕೊಂಡು ನನಗ ಇಷ್ಟು ಕೆಲಸ ಮಾಡೋದಾಗುವುದಿಲ್ಲ, ಸ್ವಲ್ಪ ಸಹಾಯ ಮಾಡ್ರಿ ಅಂತ ಚಂದಾಗಿ ಹೇಳಿದ್ರ ಮಕ್ಕಳು ಕೇಳ್ತಾರ, ದೊಡ್ಡವರು ಕೇಳ್ತಾರ. ಅದ ನಾವು ಜೋರ ಕೂಗಾಡಿ ಮಾಡಿ ನನಗೆ ಇದೆಲ್ಲ ಆಗುವುದಿಲ್ಲ, ಇಷ್ಟು ಕಷ್ಟ ಆಗ್ತದಂತ ಹೇಳಿ ಕರೇನ ನಮ್ಮ ತ್ರಾಸ ಇದ್ರು ನಾವು ಅದನ್ನ ಬಹಳಷ್ಟು ಒರಟಾಗಿ ಹೇಳಿದಾಗ ಜನ ನಮ್ ಮಾತು ಕೇಳೋದಿಲ್ಲ.
1: ನಿಂದಿ ಮಾತಿಗೆ ನನಗೊಂದು ಕತಿ ನೆನಪಾತ ಮಾಲಕ್ಕ. ಶ್ರೀಕೃಷ್ಣ ದುರ್ಯೋಧನ ಮತ್ತ ಪಾಂಡವರ ನಡಕ ಸಂಧಾನ ಮಾಡಕ್ ಹೋಗಿರ್ತಾನ. ಶ್ರೀಕೃಷ್ಣ ಬಾಳ ಹೇಳ್ತಾನವ ದುರ್ಯೋಧನಗ, ಬೇಡ ಜಗಳ ಮಾಡಕ್ ಹೋಗ್ಬೇಡ, ಅವ್ರಿಗೆ ಬರೀ 5 ಹಳ್ಳಿ ಕೊಡಂತ ಕೇಳ್ತಾನವ ಶ್ರೀಕೃಷ್ಣ. ದುರ್ಯೋಧನ ಕೃಷ್ಣನ್ ಮಾತು ಕೇಳೋದನ್ನೇ ಇಲ್ಲ. ಅದು ಎಲ್ಲಿ ಬಂದ್ ನಿಂತು? ಕುರುಕ್ಷೇತ್ರ ಯುದ್ಧಕ್ ಬಂದ್ ನಿಂತು. ಇಡೀ ಕೌರವ ಕುಟುಂಬನ ನಾಶ ಆತು. ಅಂದ್ರ ಅವತ್ತ ದುರ್ಯೋಧನ ಏನಾದ್ರೂ ಕೃಷ್ಣನ ಮಾತು ಕೇಳಿದ್ರ ಇಷ್ಟು ದೊಡ್ಡ ಅವಘಡ ಆಗ್ತಿರ್ಲಿಲ್ಲ ಅಂತ.
2: ಅದಕ್ಕೆ ಹೇಳದ ಮಾತಾಡಿದ್ರು ಹೊತ್ತು

0: ಹೊತ್ತು ಒಡೆದ್ರು ಹೊತ್ತು ಅಂತ. ಆದ್ರಿಂದ ಯಾವುದೇ ಮಾತನ್ನ ಆಡೋ ಮುಂಚೆ ಒಂದು ಸಲ ಯೋಚನೆ ಮಾಡಿ, ನಾನು ಏನು ಮಾತಾಡಕತ್ತೀನಿ, ನಾ ಯಾಕೆ ಮಾತಾಡಕತ್ತೀನಿ, ಅರ್ಥ ಮಾಡ್ಕೊಂಡು ಮಾತಾಡಿಬಿಟ್ರೆ ಎಲ್ಲಾ ಸಮಸ್ಯೆಗೂ ಒಂದು ಉತ್ತರ ಐತ್ ನೋಡ್.
1: ಬರೇ ಮಾತ್ ಮಾತ್ ಅಂತೀಯೋ ಮಾಲಕ್ಕ, ಏನಾರ ಸ್ನಾಕ್ಸ್ ಕೊಡ್ತೀನ ಅವಲಕ್ಕಿ ಚುಮ್ಮರಿ ತಿನ್ನಾಕ?
2: ನೋಡುವ, ನಾನನ್ಕಿ ಆರೋಗ್ಯಕರವಾದ ಸ್ನಾಕ್ ಗಳನ್ನ ತಿನ್ಬೇಕು ಅಂತ ಹೇಳಿ ಮನಸ್ನಾಗ ಹಾಕೊಂಡ್ಬಿಟ್ಟೇನಿ. ನನ್ ಮಗಳು ನನಗೆ ಹೇಳ್ತಾಳ, ಬಿಂಜ್ ಈಟಿಂಗ್ ಮಾಡ್ತೀಯವ್ವ ಅಂತ. ನಾ ಬಿಂಜ್ ಈಟಿಂಗ್ ಅಂದ್ರೆ ಏನು ಅಂತ ಕೇಳ್ದೆ.
1: ಏನಂಗಂದ್ರ
2: ಬಿಂಜ್ ಈಟಿಂಗ್ ಅಂದ್ರ ನನಗ ಹಸಿವಾಗ್ಯದ ಇಲ್ಲ ಅನ್ನೋದ್ರ ಅರಿವಿಲ್ದಂಗನ ನಾವು ತಿಂದು ಬಿಡ್ತೇವೆ. ಅಡಿಗೆ ಮನೆಗೆ ಹೋಗ್ತೀವಿ ಅಂತ ತಿಳ್ಕೊ, ಅಲ್ಲೇನೋ ಒಂದ್ ಬಿಸ್ಕೆಟ್ ಪ್ಯಾಕೆಟ್ ಬ್ರೆಡ್ ಪ್ಯಾಕೆಟ್ ಇತ್ತಂದ್ರ ಹಸಿವಾಗೇತೋ ಇಲ್ಲೋ ಅದನ್ನ ಆ ಪಾಕೆಟ್ ಹರಿದು ಬಾಯಾಗ ಹಾಕೊಂಡ್ಬಿಡೋದು. ಆಮೇಲೆ ಟಿವಿ ನೋಡಕ್ ಕೂತೀವಿ, ಕ್ರಿಕೆಟ್ ನೋಡಕ್ ಹತ್ತೀವಿ ಅಂತಂದ್ರ ಒಂದು ಪಾಕೆಟ್ ಚಿಪ್ಸ್ ಇತ್ತಂದ್ರ ಅದ್ರಾಗ ಒಂದು ಉಳಿಸ್ಲಾರ್ದಂಗ್ ತಿಂದು ಬಿಡೋದು. ಎಷ್ಟು ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆತು, ಎಷ್ಟು ಆರೋಗ್ಯ ಕಡ್ತು. ಈಗ ನೋಡುವ ಆರೋಗ್ಯಕರ ಸ್ನಾಕ್ ಗಳು ಅಂತ ಹೇಳಿದ್ರೆ
1: ತಿನ್ ಮಾಡಿ ಹಂಗಾರ
2: ನಾನು ಈ ಹುರ್ಗಡ್ಲಿ ಅಂತ ಹೇಳ್ತಾರ, ಹುರ್ದಿದ್ ಹುರ್ಗಡ್ಲಿ ನೋಡಿದ್ರೆ ಸಿಪ್ಪಿ, ಈ ಬ್ರೌನ್ ಕಲರ್ ಸಿಪ್ಪಿನ ತೆಗ್ದೇ ಇಲ್ಲ, ಇದ್ರೊಳಗ್ ನೋಡು ಈಗ ಒಂದು ಉಳ್ಳಾಗಡ್ಡಿ ಹೆಚ್ಚಾಕೇನಿ, ಟೊಮೆಟೊ ಹೆಚ್ಚಾಕೇನಿ, ಸ್ವಲ್ಪ ಕಾರ್ದಾಣಿ ಹಾಕೇನಿ, ಕಾಲ ನಮಕ್ ಹಾಕೇನಿ. ಇದರಿಂದ ನೋಡುವ ಇದ್ರೊಳಗ ಪ್ರೋಟೀನು ಸಿಕ್ತು, ಈ ಉಳ್ಳಾಗಡ್ಡಿ ಟೊಮೆಟೊ ಫೈಬರ್ ಸಿಕ್ತು. ಎಷ್ಟು ಆರೋಗ್ಯಕರ ಸ್ನಾಕ್ ಇದು. ಇದ್ರ ಬದ್ಲಿ ಚಿಪ್ಸ್ ಪ್ಯಾಕೆಟ್ ಇಟ್ಕೊಂಡು ತಿಂದಿದ್ರು ನಡೀತಿತ್ತು ಹೌದಿಲ್ಲ? ಅವಾಗ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗ್ತಿತ್ತು, ಆಮೇಲೆ ಆರೋಗ್ಯ ಕೆಡ್ತಿತ್ತು, ಬೊಜ್ಜು ಬರ್ತಿತ್ತು. ನಾವು ಆರೋಗ್ಯಕರ ಆಯ್ಕೆಗಳನ್ನ ಮಾಡ್ಕೊಳ್ಳೋದು ಕಲಿಬೇಕು. ಪ್ರತಿದಿನ ಏನ್ ಊಟ ಮಾಡ್ತೇವಲ್ಲ, ಎಲ್ಲಿ ತಪ್ಪು ಮಾಡ್ತೀವಿ. ಈಗ ಸಂಜೆ ಮುಂದೆ ಮನೆಗಳು ಸುಸ್ತಾಗಿ ಬಂದ್ಬಿಡ್ತೀವಿ ಕೆಲ್ಸದಿಂದ, ಅವಾಗ ನಾವು ಒಂದು ಸ್ವಲ್ಪ ನಾ ಏನ್ ತಿಂತೇನೆ ಅನ್ನೋದ್ರ ಮೇಲೆ ಗಮನ ಇಟ್ಟರೆ ಎಷ್ಟು ಆರೋಗ್ಯ ಕಾಯ್ಕೋಬಹುದು. ಬ್ರೆಡ್, ಬಿಸ್ಕೆಟ್, ಖಾರಿ ಇಂಥ ಬೇಕರಿ ತಿನಿಸ್ ತಿನ್ನೋದ್ರಿಂದ ಎಷ್ಟು ಆರೋಗ್ಯಕ್ಕೆ ಹಾನಿ ಆಗ್ತದೆ. ಹೊರಗ ವನಸ್ಪತಿ ಹಾಕಿ ಮಾಡಿರ್ತಾರ, ಅದ್ರೊಳಗ ಬಹಳ ಕೆಟ್ಟ ಕೊಬ್ಬಿರ್ತದ ನೋಡುವ. ಈಗ ಮನೆಯೊಳಗ ನಾವು ಬೇಕಾದ್ರೆ ಚುರ್ಮರಿ ಹಚ್ಚಿಟ್ಕೋಬಹುದು, ಅವಲಕ್ಕಿ ಹಚ್ಚಿಟ್ಕೋಬಹುದು, ಅದ್ರೊಳಗ ಸಣ್ಣದಾಗಿ ಸೌತಿಕಾಯಿ ಉಳ್ಳಾಗಡ್ಡಿ ಟೊಮ್ಯಾಟೊ ಹಾಕಿ, ಆಮೇಲೆ ಇತ್ತಿತ್ತಲಾಗ ಮಖಾನ ಅಂತಾರ ನೋಡಿ, ಆ ಮಖಾನ ಅನ್ಬಹುದು, ಈ ಪುಟಾಣಿ
0: ಅಲ್ಲ ಮಾಲ ಎಲ್ಲ ಕರೆಕ್ಟ್ ನಾ ಒಪ್ಪಿದ್ದಿದ್ನ. ಈಗ ರಾಕಿ ಕೇಳಿದ್ದೇನು ಹಸಿವಾಗೈತಿ ನಂಗೆ ತಿನ್ನಾಕ ಏನಾರು
2: ಅಲ್ಲ
0: ನಾ ಒಂದ್ ಹೇಳದೇನ್ರೆ ಹಸಿವಾಗೈತಿ ಅಂತ ಹೇಳದೈತಲ್ಲ ಅಂದ್ರೆ ರಾಕಿ ಆರೋಗ್ಯವಾಗಿದಾಳ ಅಂತ.
2: ಯಾರಿಗೆ
0: ಹಸಿವಾಗಂಗಿಲ್ಲ ನೋಡು ಅವ್ರಿಗೆ ಆರೋಗ್ಯದ ಏನ ಸಮಸ್ಯೆ
1: ಐತಂತ.
0: ನಾನು ಖುಷಿ ಆತ ರಾಕಿ ಏನಾರ ತಿನ್ನಾಕ ಐತೇನ ಅಂತ ಕೇಳ್ದಾಗ. ಯಾಕಪ್ಪ ಅಂದ್ರೆ ಕೆಲವೊಮ್ಮೆ ಈ ದೈಹಿಕ ಕಾಯಿಲೆಗಳು, ಈ ಮಾನಸಿಕ ಒತ್ತಡಗಳು ಮತ್ತು ಹಾರ್ಮೋನ್ಗಳು ಚೇಂಜ್ ಆಗೋದ್ರಿಂದ ನಮ್ಮ ಬಾಡಿ ಒಳಗ ಈ ಹಸಿವು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಮತ್ತು ಆಗೋದಿಲ್ಲ. ಅದಕ್ಕೆ ಈ ಸಮತೋಲನಗಳನ್ನು ಇಟ್ಟುಕೊಂಡಾಗ ಇವೆಲ್ಲ ನಮ್ಮ ಹಾರ್ಮೋನ್ಸ್ಗಳು ಕರೆಕ್ಟ್ ಆಗಿದ್ರೆ ಹಸಿವು ನಮ್ಮ ಮೆದುಳಿಗೆ ಅದು ಸಂದೇಶ ಕಳಿಸ್ತೈತಂತೆ ಹಸಿವಾಗಿತ್ತೆ.
1: ಆಮೇಲೆ ಹಸಿವಾಗಬೇಕಂದ್ರೆ ನೀವು ಸಂಪೂರ್ಣವಾಗಿ 7-8 hours ನಿದ್ದೆನೂ ಮಾಡಬೇಕು.
2: ಹೌದು,
1: ಅದು ಸಹಿತ ನಮಗೆ ಎಫೆಕ್ಟ್.
2: ಬಹಳ ಒಳ್ಳೆ ನಿದ್ದಿ ಬಹಳ ಆರೋಗ್ಯಕ್ಕೆ. ಈಗ ನೋಡ್ರಿ ಕೆಲವ್ರ ಕಣ್ಣು ಚರ್ಮನಿಂದ ನೋಡ್ರಿ ಅಕ್ಕಿ ಮಿರಿ ಮಿರಿ ಮಿಂಚ್ತಾವ.
1: ಹೌದು,
2: ಯಾಕೆ ಹೇಳ ಮಸ್ತ್ 8 hours ನಿದ್ದಿ ಮಾಡ್ತೀಯಲ್ಲ, ಅದ ನೋಡು ಈ ನಿದ್ದಿ ಕಮ್ಮಿ ಆತಂದ್ರೆ ಚರ್ಮ ಕುಂತ.
1: ನೀನು ಚರ್ಮದ ಸುದ್ದಿ ತೆಗೆದೆಲ್ಲ, ನಾನು ನೀರನ್ನು ಸರಿಯಾಗಿ ಕುಡಿತೇನೆ.
2: ಹೌದಲ್ಲ,
1: ಅದರಿಂದ ಬಹಳ ಮುಖ್ಯ. ದಿನಾ ನೀರು ಕುಡಿತೇನಿ ಮತ್ತು ಸರಿಯಾಗಿ ನಿದ್ದೆ ಮಾಡ್ತೇನೆ.
0: ಅದೇ ಮತ್ತೆ ಮೇನ್ ಇರೋದು.
1: ಮತ್ತೆ ಆಮೇಲೆ ಬಹಳಷ್ಟೊತ್ತನ ಮೊಬೈಲ್ ನೋಡೋದು, ಟಿವಿ ನೋಡೋ ಅಭ್ಯಾಸನ ಹಾಕೊಂಡಿಲ್ಲ. ನನಗೆ ಎಂಟರ್ಟೈನ್ಮೆಂಟ್ ಬೇಕಂತ ಅನಿಸಿದ್ರೆ ನಾನು ಯಾವ್ದಾದ್ರು ಒಳ್ಳೆ ಒಳ್ಳೆ ಪುಸ್ತಕಗಳನ್ನ 1 hour ಓದಿ ಮಲ್ಕೊಂಡ್ಬಿಡ್ತೇನೆ ನೋಡು.
2: ಆಮೇಲೆ ನೀನು ನನಗೆ ಖುಷಿ ಆಗೋದೇನು ಅಂತ ಹೇಳಿದ್ರೆ, ನೀ 7 hours ಡಿನ್ನರ್ ಮಾಡ್ಬಿಡ್ತೀನಿ. ಈ 7 hours ಡಿನ್ನರ್ ಮಾಡಿ ಮರನೇ ದಿವಸ 8-9 ನೀ ನಾಷ್ಟ ಮಾಡ್ತೀಯ ಅಂದ್ರೆ 15-16 hours ನಿನ್ ಹೊಟ್ಟಿ ಖಾಲಿ ಉಳಿತಂದ್ರ ಅದು ನಿನ್ನ ದೇಹದಲ್ಲಿ ಇರುವಂತಹ ಅನಾರೋಗ್ಯಕರ ಜೀವಕೋಶಗಳನ್ನ ದೇಹ ಉಪಯೋಗ ಮಾಡ್ಕೋತದ. ಇಷ್ಟು ಖಾಲಿ ಇರಬೇಕು ಹೊಟ್ಟಿ, ಅರ್ಲಿ ಡಿನ್ನರ್ ಅಂತ ಹೇಳ್ತಾರೆ. ಈಗ ಅರ್ಲಿ ಡಿನ್ನರ್ ಮಾಡೋದ್ರಿಂದ ಎಷ್ಟೋ ಕಾಯಿಲೆ ದೂರ ಆಗ್ತಾವ ಅಂತ ಹೇಳ್ತಾರೆ. ನಾವು ಯಾವಾಗೋ 12 ಬಂದು ತಿಂದೆ, ಹೊತ್ತಾತನ್ ತಿಂದೆ, ಹಸಿವಿಲ್ದಿದ್ರು ತಿಂದೆ, ಏನೋ ಫ್ರಿಜ್ ಬಾಗ್ಲ ತೆಗೆದು ಸಿಕ್ಕಿದ್ದು ಐಸ್ ಕ್ರೀಮು ಚಾಕ್ಲೇಟು ಈ ತರದ ಸಾಮಾನು ಖರೀದಿ ಮಾಡಿ ಫ್ರಿಜ್ ಎಲ್ಲ ತುಂಬಿಸಿಟ್ಬಿಟ್ರೆ ಬಹಳ ಕೆಟ್ಟದ್ ನೋಡಿ
1: ಮಾಲಕ ಖರೆ.

0: ಆನಂತರ ಇನ್ನೊಂದು ಏನು ಗೊತ್ತಾನೆ, ಈಗ ನೀ ಹೇಳ್ದಂಗ ನಮ್ಮ ರಾಕೆ ಅಂತರ ಸುಮ್ ಕೂಡಂಗಿಲ್ಲ, ಅದಕ್ಕ ಈ ಯಾವ್ದಾರ ಒಂದು ಕೆಲಸದಾಗ ತೊಡಗಿರ್ತಾಳ. ಶ್ರಮವಿಲ್ದನ ಕೆಲವರು ಏನ್ ಮಾಡ್ತಾರ, ಒಂದ ಕಡೆ ಕುಂದಿರ್ತಾರ ನೋಡು, ದೈಹಿಕ ಶ್ರಮ ಇರಂಗಿಲ್ಲ. ಹಂಗ ಆತರ ಕುತ್ಕೊಂಡ್ ಕೆಲಸ ಮಾಡ್ರಿಗೆ ಹಶುವಾಗಂಗಿಲ್ಲ. ಯಾವಾಗ ನಾವು ದೈಹಿಕ ಶ್ರಮ ವಹಿಸಿ ಕೆಲಸ ಮಾಡ್ತೀವೋ ಅವಾಗ ನಮ್ಮ ಆರೋಗ್ಯ ಸುಧಾರಣೆ ಇರ್ತದ, ಮತ್ತ ಹಶುವಾಗ ಈಗ ಸರಿಯಾಗಿ ಯಾರು ನಿದ್ರೆ ಮಾಡ್ತಾರ ಅವ್ರಿಗೆ ಹಶು ಚೆನ್ನಾಗ್ ಆಕತಿ, ಮತ್ತ ನಮ್ಗೆ ಆಯಾಸ ಆತಂದ್ರ ಇವೆಲ್ಲ ಸಮಸ್ಯೆ ಒಳಗೆ ಸಿಕ್ಕಾಕೊಳ್ತ. ಅದಕ್ಕೆ ಆದಷ್ಟು ನಾವು ಮನಸ್ಸನ್ನ ಶಾಂತವಾಗಿ ಇಟ್ಕೋಬೇಕು, ಮತ್ತ ಯಾವುದೇ ಜಾಸ್ತಿ ಓವರ್ ಥಿಂಕಿಂಗ್ ಮಾಡಬಾರ್ದು.
1: ಮಲಕ ಕುಮಾರಣ್ಣ ಅಂದ ಮನಸ್ಸನ್ನ ಶಾಂತವಾಗಿ ಇಟ್ಕೋಬೇಕಂತ, ಇದಕ್ಕೂ ಒಂದ್ ಪರಿಹಾರ ಹೇಳಲೇನ. ನೀವು ಒಂದ್ ಅರ್ಧ ತಾಸು ಒಂದ್ ತಾಸು ನಿಮ್ಗೆ ಏನ್ ಇಷ್ಟ ಆಯ್ತಲ್ಲ, ಶಾಸ್ತ್ರೀಯ ಸಂಗೀತ ಇರ್ಲಿ, ಸುಗಮ ಸಂಗೀತ ಇರ್ಲಿ, ಅಥವಾ ಚಿತ್ರಗೀತೆಗಳೇ ಇರ್ಲಿ, ನಿಮಗೆ ಯಾವ್ದಿಷ್ಟ ಆ ಸಂಗೀತನ ಕೇಳಿದ್ರೂ ಸಹ ನಿಮ್ ಮಾನಸಿಕ ನೆಮ್ಮದಿ ಬಹಳ
0: ಸಿಕ್ತದೆ.
1: ಅಲ್ಲ ಕುಮಾರಣ್ಣ, ಹಂಗಾರ ಒಂದ್ ನಿನ್ನಿಷ್ಟದೊಂದ್ ಹಾಡ್ ಕೇಳೋಣ ಇವತ್ತ. ಯಾವ್ದು ಹೇಳ ಹಂಗ ನಿನ್ ಇಷ್ಟದೊಂದ್ ಹಾಡ್ ಈಗ ಹಚ್ಚ ಬಿಡ್ತೇನಂತ ನಾನು ಈಗ ಹಾಡ್.
0: ಮಾನವ ಮೂಳೆ ಮಾಂಸದ ತಡಿಕೆ

0: ಚಂದ ಐತಿದು ಭಕ್ತ ಕುಂಬಾರನ ಫಿಲ್ಮ್.
1: ಈ ಹಾಡು ಎಷ್ಟು ಅರ್ಥ ಗರ್ಭಿತ ಐತಿ, ಇದು ಒಂದು ಹಾಡು ಸಾಕ ಜೀವನದ
0: ನೋಡ.
1: ಮತ್ತೆ
0: ಮಾಲಕ್ಕ ಹಂಗಾರಿ ಹಾಡು ಕೇಳ್ಕೊಂತನ ಏನಾರ ಡಿನ್ನರಿಗೆ ಒಂಚೂರು ರೆಡಿ ಮಾಡೋಣ ನಡಿ,
2: ಆಮೇಲೆ ನೋಡುವ. ಕುಮಾರನ್ ಹಾಡು ಕೇಳೋದಾತ, ನಾನ್ ಏನ್ ಮಾಡ್ತೀನಿ ಗೊತ್ತೈತೇನ, ನಾ ರೇಡಿಯೋ ಅಲ್ದ ಅಡಿಗೆ ಮನೆಯೊಳಗೆ ಕೆಲಸನ ಮಾಡೋಣ.
0: ಮತ್ತೆ
2: ನಾನ್ ಕೆಲಸ ಮಾಡ್ಬೇಕಂದ್ರ ಬಾಜುಕ ಟ್ರಾನ್ಸಿಸ್ಟರ್
0: ಇರಬೇಕು,
2: ರೇಡಿಯೋ ಇರ್ಬೇಕು. ನೋಡು ನನ್ ಕಣ್ಣಿಗೆ ಏನ್ ಕೆಲಸ ಇಲ್ಲ, ನನ್ ಎಷ್ಟು ಒಳ್ಳೆ ಮಾಹಿತಿ ನನಗ್ ಸಿಕ್ತು, ಅದನ್ನ ಕೇಳ್ಕೊತ ಕೆಲಸ ಮಾಡೋದ್ರೊಳಗ ಎಷ್ಟು ಖುಷಿ ಆಗ್ತದ. ಆಮೇಲೆ ದಿನ ಮನೆಯೊಳಗ ಅಡಿಗೆ ಮಾಡೋದು ಇತ್ತಿತ್ತಲ ಕಮ್ಮಿ ಆಗ್ಬಿಟ್ಟದ್ರ ಅಕ್ಕಿ, ಅಡಿಗೆ ಮಾಡುವುದು ಊಟ ಮಾಡು ಎಲ್ಲಾರಿಗೂ ಬರ್ಬೇಕು. ಹುಡುಗ ಅಂದ್ರ ಬರಬಾರ್ದು ಅಂತಿಲ್ಲ, ಮಗ ಇದ್ರ ಅವನಿಗೆ ರೊಟ್ಟಿ ಮಾಡುದು ಕಲಿಸ್ಬೇಕು.
0: ಹೌದು,
2: ಮಗಳಿಗೆ ರೊಟ್ಟಿ ಮಾಡಕ್ ಬಂದ್ರೆ ಮಗ ಯಾಕೆ ಬರಬಾರ್ದು?
0: ಅದ್ರೊಳಗೇನ್ ತಪ್ಪನ್ನ ಇಲ್ಲ, ಎಲ್ಲಾ ವಿದ್ಯೆಗಳನ್ನ ಕಲೀಲೇಬೇಕು. ಅಲ್ಲಿ ಹೆಣ್ಣು ಗಂಡು ಅನ್ನೋ ಯಾವುದೇ ಭೇದ ಭಾವ ಇಲ್ಲೇ ಇಲ್ಲ.
2: ಹೌದು,
0: ಈಗಿನ ಸಿಚುವೇಶನ್
1: ಅಲ್ಲ. ನಾನು ಹೇಳ್ತೇನೆ, ಗಂಡ ಮಕ್ಳು ಯಾಕೆ ಅಡಿಗೆ ಕಲಿಬೇಕಂದ್ರೆ ಅಟ್ಲೀಸ್ಟ್ ಈ ಮನೆಯೊಳಗೆ ಹೆಣ್ಮಕ್ಳು ಕೋಪ ಮಾಡ್ಕಂದ್ರೆ

0: ಇಂತ ಸಮಯದಾಗ ಬಹಳ ಅನುಕೂಲ ಆಕತ್ತೆ.
1: ಹಂಗಿರಂಗಿಲ್ಲಪ್ಪ,
0: ಯಾರ ಹೆಣ್ಮಕ್ಳು ಸೆಟ್ಕೊಂಡ್ ಕುಂತ್ರ ಇದು ಕೋಪ ಮಾಡ್ಕೊಂಡ್ರ ಅಲ್ಲ, ಚಪಾತಿ ಅನ್ನ ಏನು ಮಾಡ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾವರ ಮಾಡ್ಕೊಂಡ್ ತಿನ್ಬೋದಲ್ಲ. ಇಲ್ಲ ನಾವು ಸಿಟ್ನಾಗ ಹೋಗಿ ಹೋಟೆಲ್ನೇ ತಿಂದ್ರ ನಮ್ಮ ಆರೋಗ್ಯ ಹಾಳಾಗ್ತೈತಿ.
1: ಕುಮಾರಣ್ಣ, ಸಿಟ್ ಮಾಡ್ಕೊಂಡ್ರು ಸೇತಕ ಅಡಿಗೆ ಮಾಡೋದ್ ಮಾಡೇ ಮಾಡಿರ್ತಾರ. ನೀ ಹಿಂಗ ಅನ್ಕೋ ಅಲ್ಲ, ಯಾರಾದ್ರೂ ಆರೋಗ್ಯ ಮನಿ ಒಳಗ್ ಕೆಟ್ಟಾಗ ಅವಾಗ ನೀ ಅಡಿಗೆ ಮಾಡೋದ್ರಿಂತ ನಿಮ್ ಮನಿ ಒಳಗಿನ ಹೆಣ್ಮಕ್ಳಿಗೆ ಎಷ್ಟು ಅನುಕೂಲ ಆಗ್ತೈತಿ.
2: ಆಮೇಲೆ ಸಂಬಂಧ ಚಲೋ ಆಗ್ತಾವ, ಅಡಿಗೆಗೆ ಸಹಾಯ ಮಾಡ್ತಾರ.
1: ಆಮೇಲೆ ನಿನ್ ಕೈ ರುಚಿ ನಾವ್ ನೋಡ್ತೇವೆ.
2: ಈಗ ಒಬ್ಬ ಹೆಣ್ಣಿಗೆ
1: ಅಡಿಗೆ ಮಾಡ್ತಿ ನಮಗ್ ಗೊತ್ತೈತಿ, ನಿನ್ ಹಂಗನ ಉಳ್ದೋರು ಅಡಿಗೆ ಕಲತ್ರ ಅದು ಒಂದ್ ಖುಷಿನ, ಅದೊಂದ್ ಪ್ರೀತಿನ ಅಲ್ಲೇನ.
0: ನಾನಂತರ ಅಡಿಗೆ ಮಾಡಿ
1: ಮಾಲಕ ಇವತ್ ಇವನ ಅಡಿಗೆ ಮಾಡ್ಲಿ ಬಿಟ್ಟು ಬಿಡೋಣ ಅಂತ.
2: ಹೌದಪ್ಪ, ಕುಮಾರನ್ ಕಡೆ ಅಡಿಗೆ ಮಾಡಿಸಿ ಊಟ ಮಾಡಿಸಿ.
1: ಹೌದ, ಮತ್ತೆ ನಾವ್ ಹಂಗ ನೋಡ ನೋಡ ನಿನಗ ಏನೇನ್ ಬೇಕು ಎಲ್ಲಾ ವ್ಯವಸ್ಥೆ
2: ಮಾಡ್ಕೊಡ್ತೀವಿ.
1: ನೀನ ಇವತ್ ಅಡಿಗೆ ಮಾಡಪ್ಪ. ಬಹಳ ದಿವಸ ಆತ ಕುಮಾರಣ್ಣ ನಿನ್ ಕೈಯಾಗಿನ ರುಚಿ
0: ತಿನ್ಲಾರ್ದು. ಏನ್ ಮಾಡೋದು, ಪಲಾವ್ ಮಾಡ್ಬಿಡ್ಲಿ.
2: ಮಾಡಪ್ಪ
1: ಮಾಡ್ ಹಂಗ ಮಾಡೋಣ. ಹಂಗ ಮಾಲಕ ಹಂಗ ರೈತ ರೆಡಿ ಮಾಡ್ತೀನಿ.
2: ಕುಮಾರ ಪಲಾವ್ ಮಾಡ್ಲಿ.
1: ನಾವಲ್ಲಿವರೆಗೂ ಒಂಚೂರು ಡೈನಿಂಗ್ ಎಲ್ಲ ಸೆಟ್ ಮಾಡ್ಬಿಡ್ತೇವಿ. ನಡಿ ಮಾಲಕ್ಕ ಹಂಗಾರ.
2: ಹಾ ನಡಿವ.
1: ಡಿನ್ನರ್ ಟೈಮ್.
3: ಬಳಿರೆಲಾಡು ಸಾಲು, ಮಹದೇಣಿ ಹೋಳಿಗೆಗಳು, ಭಲೇ ಜಿಲೇಬಿ ಮೊದಲು.
4: ಭಾಗವಹಿಸಿದ್ದವರು ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನ್ಗಲ್. ಊಟದೊಂದಿಗೆ ಬದುಕಿನ ಮಾತು ಡಿನ್ನರ್ ಟೈಮ್ ಪ್ರಸಾರವಾಯಿತು. ಸಂಕಲನ ರಾಖಿ ಹಾನ್ಗಲ್. ಮತ್ತೆ ಮುಂದಿನ ವಾರ ರಾತ್ರಿ 9:30 ಡಿನ್ನರ್ ಟೈಮ್.

0: ಆಕಾಶವಾಣಿ ಧಾರವಾಡ. ಈ ರಾತ್ರಿ 10:30 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಧಾರವಾಡದ ಎಸ್ಟಿಡಿ ಕೋಡ್ ಸಂಖ್ಯೆ 0836. ಈ ರಾತ್ರಿ 10:30 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ.
1: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
2: ನಿಲ್ಲುಸಿರಿ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ.
1: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
3: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
1: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ. ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
4: ನಾನು ಡಾಕ್ಟರ್ ಶ್ವೇತಾ ಭಟ್ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836.

ಆಕಾಶವಾಣಿ ಧಾರವಾಡ, ಸಮಯ ಸರಿಯಾಗಿ 10:06. ಈಗ ಕಾರ್ಯಕ್ರಮ ಜನಪದ ವೈವಿಧ್ಯ. ಆರಂಭದಲ್ಲಿ ಕೇಳೋಣ ಹುಬ್ಬಳ್ಳಿ ತಾಲೂಕು ಸುಳ್ಳದ ದೇವಕ್ಕ ರಾಮಪ್ಪ ತುಳಜಮ್ಮನವರ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದ.

ಜನಪದ ವೈವಿಧ್ಯದಲ್ಲಿ ಇನ್ನು ಮುಂದೆ ಕೇಳೋಣ. ಪಾಂಡಪ್ಪ ಜಿ ಅಂಬಿಗೇರ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ.

0: ಜನಪದ ವೈವಿಧ್ಯ ಕೇಳುತ್ತಿರುವಿರಿ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 968-668-60310. Fortis Hospital, Cunningham Road. With you for life.
0: ಜನಪದ ವೈವಿಧ್ಯದಲ್ಲಿ ಇನ್ನು ಮುಂದೆ ಕೇಳೋಣ ಸಂಪ್ರದಾಯ ನಿವಾದನ. ಪ್ರಸ್ತುತಪಡಿಸುತ್ತಾರೆ ಬಸಪ್ಪ ಎಂ ಮಾದರ್ ಹಾಗೂ ತಂಡದವರು.

ಇದುವರೆಗೆ ಜನಪದ ವೈವಿಧ್ಯ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ತಾಲೂಕು ಸುಳ್ಳದ ದೇವಕ್ಕ ರಾಮಪ್ಪ ತುಳಜಮ್ಮನವರು ಹಾಗೂ ತಂಡದವರಿಂದ ಕೋಲಾಟದ ಪದ ಹಾಗೂ ಮುಧೋಳ ತಾಲೂಕು ಒಂಟಿಗೋಡಿಯ ಪಾಂಡಪ್ಪ ಜಿ ಅಂಬಿಗರ್ ಹಾಗೂ ತಂಡದವರಿಂದ ಡೊಳ್ಳಿನ ಪದ, ಬಸಪ್ಪ ಎಂ ಮಾದರ್ ಹಾಗೂ ತಂಡದವರಿಂದ ಸಂಪ್ರದಾಯ ನಿವಾದನ ಕೇಳಿದಿರಿ. ಇದು ಇಂದಿನ ಜನಪದ ವೈವಿಧ್ಯ. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಹಲೋ ಅಭಿಲಾಷ.

ಹಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ನವೀನ್ ಶಾಸ್ತ್ರಿ ಪ್ರಾಣಿಕ ನಮಸ್ಕಾರ. ಆತ್ಮೀಯ ಕೇಳುಗರೇ, ಹಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಧಾರವಾಡದ STD ಕೋಡ್ ಸಂಖ್ಯೆ 0836. ಬರೀ ಇವತ್ತು ಮೊದಲ ಕರೆ ಯಾರು, ಎಲ್ಲಿಂದ ಕರೆ ಮಾಡ್ಲಿಕ್ಕೆ ಅಂತ ನೋಡೋಣ.

0: Hola, Bilasha. Hello, Bilasha.
1: ನಾವು ರನ್ ಬೆಳಗಲಿಂದ
0: ಮಾತಾಡ್ತಾ ಯಾರು?
1: ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ರೀ.
0: ಸ್ವಲ್ಪ ಜೋರಾಗಿ ಮಾತಾಡ್ತಿರ್ತಾವ, ಸರಿ ಕೇಳಿಸ್ತಾ ಇಲ್ಲ.
1: ಶಂಕರಪ್ಪ ಭೀಮಪ್ಪ ಯಾದವಾಡ ಅಂತ ರೀ.
0: ಯಾದವಾಡ ಅವರು ಮುಧೋಳದಿಂದ?
1: ಜಿಮ್ಮಿಗಲ್ಲು ಚಿತ್ರದ ಜೀತಿ ಹಾಕ್ರಿ, ಹುಟ್ಟು ಅಣ್ಣ ತಿನ್ನೋಕೆ
0: ಜಿಮ್ಮಿಗಲ್ಲು ಒಳಗೆ.
1: ಹೌದು,
0: ಓಕೆ ಓಕೆ. ನಮ್ಮ ಕಾರ್ಯಕ್ರಮ ಎಲ್ಲ ಕೇಳ್ತಿರ್ತೀರಿ?
1: ಕಿಲೋ ಬರ್ತಾರೆ.
0: ಓಕೆ, ಈಗ ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಅಭಿಲಾಷ. ಹಲೋ ಅಭಿಲಾಷ.
1: ಹಲೋ ನಮಸ್ಕಾರ ಸರ.
0: ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ಲಿಕತ್ತೀರಿ? ತಮ್ಮ ಹೆಸರು?
1: ನಾವು ಅತ್ರಿ ತಾಲೂಕು ಕಟಗೇರಿಯಿಂದ ಅಡವಪ್ಪ ಗಲ್ಲಂಬಿ ಮಾತಾಡೋದು ಸರ್.
0: ಕಟಗೇರಿಯಿಂದ ಅಡವಪ್ಪ ಅವರು?
1: ಹೌದ್ರಿ ಸರ್.
0: ಓಕೆ, ಅಡವಪ್ಪ ಅವರು ಇವತ್ತು ಯಾವ ಗೀತೆಯನ್ನು ಪ್ರಸಾರ ಮಾಡೋಣ ತಮಗಾಗಿ?
1: ಗುರು ಶಿಷ್ಯರಿಂದ ರೀ. ದೊಡ್ಡವರು ಜಾಣರಲ್ಲ, ಸಣ್ಣವರು ಕೋಣರಲ್ಲ. ಹಾಕ್ರಿ ಮೇಡಮ್ ಸರ್.
0: ಗುರು ಶಿಷ್ಯರೊಳಗೆ?
1: ಹೌದು ಸರ್.
0: ದೊಡ್ಡವರೆಲ್ಲ ಜಾಣರಲ್ಲ.
1: ಹೌದು ಸರ್.
0: ಓಕೆ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ತಮಗೆ ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಹೀಗೆ ಕರೆ ಮಾಡ್ತಾರೆ ಅಂತ ಹೇಳ್ತಾ ಈಗ ತಮ್ಮ ನೆಚ್ಚಿನ ಗೀತೆ ಪ್ರಸಾರವಾಗ್ತದೆ.
1: ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ತೆ.

ಗಂಟನ್ನು ಕಟ್ಟಿ ಓಡುವರಲ್ಲ. ತಗಧಿಮಿ ತಗಧಿಮಿ ತಗಧಿಮಿ ತಗಧಿಮಿ ಬಡಿದರೆ ಆಗ ತೋಡಿ ರಗ ಹಾಡುವರಲ್ಲ. ದೊಡ್ಡವರೆಲ್ಲ

ಒಂದೊಂದ್ರ ಒಂದು ಮಗ್ಗಿಯ ಮುಂದೆ ಬೇರೆ ಸುಲಭದ ಲೆಕ್ಕ.

0: ಇಲ್ಲ ಆ ರೋಜೆಲ್ಲ ಇಲ್ಲ ಕಾಗೆಗೆ ಗಂಟಲು ಕಟ್ಟುವುದಿಲ್ಲ ಯಾರೂ ಸಾಕುವುದಿಲ್ಲ ಇಂಥ ಶಿಷ್ಯರು ಬೇಕು ಎಂದರೂ ಬೇರೆ ಯಾರಿಗೂ ಸಿಕ್ಕೋದಿಲ್ಲ
1: ಇಲ್ಲ

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಅಭಿಲಾಷ.
1: ಹಲೋ
0: ಅಭಿಲಾಷ, ಎಲ್ಲಿಂದ ಕರೆ ಮಾಡಿದ್ರಿ? ತಮ್ಮ ಹೆಸರು?
1: ಸರ್ ನಮಸ್ಕಾರ ಸರ್, ಉಮೇಶ್ ಸರ್, ಸಂಡೂರು ಸರ್.
0: ಉಮೇಶ್ ಅವರು ಸಂಡೂರಿಂದ?
1: ಹೌದು ಸರ್.
0: ಯಾವ ಗೀತೆಯನ್ನು ಪ್ರಸಾರ ಮಾಡೋಣ ಉಮೇಶ್ ಅವರು?
1: ತೂಗುದೀಪ ಒಳಗಿಂದ ಸರ್, ತೂಗುದೀಪ ಸರ್. ಮೌನವೇ ಆಭರಣ ಮುಗುಳಗೆ ಸಸಿ ಕಿರಣ, ಅದೇ ಸರ್
0: ಮೌನವೇ ಆಭರಣ.
1: ಹೌದು ಸರ್.
0: ಹಾಂ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ತಮ್ಗೆ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಹೇಳ್ರಿ.
1: ಓಕೆ, ಥ್ಯಾಂಕ್ ಯು ಸರ್, ನಮಸ್ಕಾರ.
0: ನಮಸ್ತೆ.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ, ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.

ಕಡಲಿನ ಆಳವ ಅಳೆದವರಿಲ್ಲ, ಹೆಣ್ಣಿನ ಮನಸ್ಸನ್ನು ಅರಿತವರಿಲ್ಲ. ಕಡಲಿನ ಆಳವ ಅಳೆದವರಿಲ್ಲ, ಹೆಣ್ಣಿನ ಮನಸ್ಸನ್ನು ಅರಿತವರಿಲ್ಲ. ಕರೆದಿರೆ ಬಳಿಗೆ ವರಿಸಿದ ನಲ್ಲ, ನಾಚಿಕೆ ಏತಕೋ ಶಿವನೇ ಬಲ್ಲ. ಮೌನವೇ ಆಭರಣ

0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಅಭಿಲಾಷ. ಹಲೋ ಅಭಿಲಾಷ.
1: ಹಲೋ ನಮಸ್ಕಾರ ಸರ್.
0: ನಮಸ್ತೆ, ಎಲ್ಲಿಂದ ಕರೆ ಮಾಡ್ಲಿಕತ್ತೀರಿ? ತಮ್ಮ ಹೆಸರು?
1: ಅತ್ತಿನಿ ತಾಲೂಕು ನಂದಗಾಂವದಿಂದ ಪ್ರಕಾಶ್ ನಂದೇಶ್ವರ್ ಮಾತಾಡೋದ್ರಿ.
0: ನಂದಗಾಂವದಿಂದ ಯಾರು?
1: ಪ್ರಕಾಶ್ ನಂದೇಶ್ವರ್ ಅಂತ್ರಿ.
0: ಪ್ರಕಾಶ್ ನಂದೇಶ್ವರ್, ಇವರು ಇವತ್ತು ಯಾವ ಗೀತೆಯನ್ನು ಪ್ರಸಾರ ಮಾಡೋಣ ತಮಗಾಗಿ?
1: ನಮ್ಮ ಹಿರಿಯರಾದಂಥ ಭಜನಾ ಮಂಡಳಿ ಅವರು ಮಲ್ಲಪ್ಪ ಬಾಳಿಕಾಯಿ ಅವರು ಪರವಾಗಿ ನೀ ಬರೆದ ಕಾದಂಬರಿ ಅಂದ್ರೆ ನೀಮಿತದ ನೆನಪಿಲ್ಲವು.

0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಅಭಿಲಾಷ. ಹಲೋ ಅಭಿಲಾಷ.
1: ಹಲೋ ನಮಸ್ಕಾರ ಸರ್.
0: ನಮಸ್ತೆ, ಎಲ್ಲಿಂದ ಕರೆ ಮಾಡ್ಲಿಕತ್ತೀರಿ? ತಮ್ಮ ಹೆಸರು?
1: ಅತ್ತಿನಿ ತಾಲೂಕು ನಂದಗಾಂವದಿಂದ ಪ್ರಕಾಶ್ ನಂದೇಶ್ವರ್ ಮಾತಾಡೋದ್ರಿ.
0: ನಂದಗಾಂವದಿಂದ ಯಾರು?
1: ಪ್ರಕಾಶ್ ನಂದೇಶ್ವರ್ ಅಂತ್ರಿ.
0: ಪ್ರಕಾಶ್ ನಂದೇಶ್ವರ್, ಇವರು ಇವತ್ತು ಯಾವ ಗೀತೆಯನ್ನು ಪ್ರಸಾರ ಮಾಡೋಣ ತಮಗಾಗಿ?
1: ನಮ್ಮ ಹಿರಿಯರಾದಂತ ಭಜನಾ ಮಂಡಳಿ ಅವರು ಮಲ್ಲಪ್ಪ ಬಾಳಿಕಾಯಿ ಅವರು ಪರವಾಗಿ ನೀ ಬರೆದ ಕಾದಂಬರಿ ಅಂದ್ರೆ ನೀಮಿಟ್ಟದ ನೆನಪಿಲ್ಲವು.
0: ನೀ ಬರೆದ ಕಾದಂಬರಿ, ಅದರೊಳಗೆ ಯಾವ ಗೀತೆ ಅಂದ್ರಿ?
1: ನೀಮಿಟ್ಟದ ನೆನಪಿಲ್ಲವೋ ಐತೆ ನೋಡ್ರಿ ಸರ್.
0: ಓಕೆ, ತಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ನಮಸ್ಕಾರ ಸರ್.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಅಭಿಲಾಷ. ಹಲೋ ಅಭಿಲಾಷ.
1: ಹಲೋ ನಮಸ್ಕಾರ ಸರ್.
0: ನಮಸ್ತೆ, ಯಾರು ಕರೆ ಮಾಡಿದ್ರಿ? ತಮ್ಮ ಹೆಸರು?
1: ನಾವು ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳ ಸರ್.
0: ಚಿಕ್ಕೋಡಿಯಿಂದ ಕೆಂಪಣ್ಣ ಅವರು?
1: ಹೌದು ಸರ್.
0: ಯಾವ ಗೀತೆಯನ್ನು ಪ್ರಸಾರ ಮಾಡೋಣ ಇವತ್ತು ತಮಗಾಗಿ?
1: ಭದ್ರ ಗಂಧ ಚಿತ್ರದಿಂದ ಸರ್.
0: ಹಾಂ,
1: ಮಾನವನಾಗಿವೆ ಎಲ್ಲ ದಾನವನಾಗಿವೆ.
0: ಓಕೆ,
1: ಆ ಹಾಡು ಪ್ರಸಾರ ಮಾಡಿ ಸರ್.
0: ಓಕೆ, ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ ಕೆಂಪಣ್ಣವ್ರವ್ರಿಗೆ.
1: ಓಕೆ ಸರ್.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಅಭಿಲಾಷ.
1: ಹಲೋ
0: ಹಲೋ ಅಭಿಲಾಷ, ಎಲ್ಲಿಂದ ಕರೆ ಮಾಡಿಗತ್ತೀರಿ? ತಮ್ಮ ಹೆಸರು?
1: ಸರ್, ಮಹೇಶ್ ಹೊಸೂರು, ಶಿಕಾರಿಪುರ ಸರ್.
0: ಶಿಕಾರಿಪುರದಿಂದ ಮಹೇಶ್ ಅವರು. ಮಹೇಶ್ ಅವರು, ಇವತ್ತು ಯಾವ ಗೀತೆಯನ್ನು ಪ್ರಸಾರ ಮಾಡೋಣ ತಮಗಾಗಿ?
1: ನನಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಫಿಲಂ ಇಂದ ಸರ್. ಎಂದೆಂದಿಗೂ ಒಂದಾಗಿ ಹೀಗೆ.
0: ಅದರೊಳಗೆ ಎರಡು ಹೊಸ ವರ್ಷನದ್ದು ಬೇಕೋ ಅಥವಾ ಹಳೆ ವರ್ಷನದ್ದು? ಎಸ್ ಪಿ ಬಿ ಅವರು ಹಾಡಿದ್ದಲ್ಲ.
1: ಹೌದು ಸರ್.
0: ಓಕೆ, ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಮಹೇಶ್ ಅವರು ತಮಗೆ.
1: ಓಕೆ ಸರ್, ಥ್ಯಾಂಕ್ ಯು.

ಇನ್ನೂ ಸಾಕಷ್ಟು ಕರೆ ಬರಲಿಕ್ಕವು, ಆದರೆ ಕಾರ್ಯಕ್ರಮ ಹಲೋ ಅಭಿಲಾಷ ಮುಗಿಸುವಂತಹ ಸಮಯ ಆಗಿದೆ. ಹಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಆತ್ಮೀಯ ಶ್ರೋತೃಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕ್, ತಾಂತ್ರಿಕ ಸಹಕಾರ ಅನಿಲ್ ಹಂಚಿನಮನಿ ಹಾಗೂ ದತ್ತಾತ್ರೇಯ ತಾಂಬೆ. ಆಕಾಶವಾಣಿ ಧಾರವಾಡ, ಸಮಯ 11 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

ಇಂದಿನ ನಮ್ಮ ನಿಲಯದ ಪ್ರಸಾರ ಕಾರ್ಯ ಮುಗಿಸುವ ಮುನ್ನ ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಪ್ರಮುಖ ಕಾರ್ಯಕ್ರಮಗಳು ಹೀಗಿವೆ. 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನೆ, 6:30 ರೈತರಿಗೆ ಸಲಹೆಗಳು, 6:35 ಸುಬೋಧ ಸಮಾಲೋಚನೆ, ಭಾಗವಹಿಸುವ ತಜ್ಞರು ಡಾಕ್ಟರ್ ಗುರುರಾಜ್ ಪಾಟೀಲ್, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾ ರಾಮನ್. 7:15 ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ, ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಕಾರ್ಯಕ್ರಮ. 7:45 ಹಾಗೂ 11:00 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:30 ಹಿರಿಯ ಕವಿ ನರಸಿಂಹ ಪರಾಂಜಪೆ ಅವರೊಂದಿಗೆ ಮಾತುಕತೆ, ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 9:05 ವಿಜಯಲಕ್ಷ್ಮಿ ಪೂಜಾರಿ ಅವರಿಂದ ಸುಗಮ ಸಂಗೀತ, 9:15 ಅರ್ಪಣಾ ಭಕ್ತಿಗೀತೆಗಳು, 9:30 ಸಿನಿಕ್ವಿಜ್ ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನುಮೋಲ್ ಗೀತ್, ಪ್ರಸ್ತುತಿ ರಾಖಿ ಹಾನಗಲ್, ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣಿಕ್. 11:30 ಡಾಕ್ಟರ್ ಅನಿತಾ ಸೇನ್ ಅವರಿಂದ ಲಘುಶಾಸ್ತ್ರೀಯ ಗಾಯನ ಕೇಳುತ್ತೀರಿ. ಇವಿಷ್ಟು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 11:06:37, 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರ ಮೇಲೆ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಇದುವರೆಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ FM ಬೋರ್ಡ್ ಕಾರ್ಯಕ್ರಮಗಳನ್ನು ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. ಇನ್ನು ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕನಿಗೆ ಅನುಮತಿಯನ್ನು ನೀಡಿ ಆತ್ಮೀಯ ಶ್ರೋತೃ ಬಂಧವರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.